ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ದಾರಿ ಸುಂದರವಾಗಿದ್ದಾಗ ಅದು ತಲುಪುವ ಗುರಿಯ ಬಗ್ಗೆ ತಿಳಿದುಕೊಳ್ಳಬೇಕು, ಆದರೆ ಗುರಿ ಸುಂದರವಾಗಿದ್ದಾಗ ದಾರಿಯ ಬಗ್ಗೆ ಯೋಚಿಸದೆ ಮುನ್ನಡೆಯಬೇಕು ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಸೋಮವಾರ ದಿನಾಂಕ 28 ಸೆಪ್ಟೆಂಬರ್ 2026. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ, 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ, 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ, 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 ರಿಂದ 9:00 ವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ, 9:00 ರಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು, 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 ರಿಂದ 12:30 ಕ್ಕೆ ಜನಪದ ಸಿರಿ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ, 12:30 ರಿಂದ 1:00 ವರೆಗೆ ಪ್ರಸಾರವಾಗಲಿದೆ. ಭಾವಸಂಗಮ ಕಾರ್ಯಕ್ರಮ 1:00 ರಿಂದ 1:30 ಕ್ಕೆ ಹಾಸ್ಯ ಹೊನಲು ಹಾಸ್ಯ ಕಾರ್ಯಕ್ರಮ 1:30 ರಿಂದ 2:00 ವರೆಗೆ ಪ್ರಸಾರವಾಗಲಿದೆ. ಮರಾಠಿ ಸಮಯ 2:00 ರಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 ರಿಂದ 4:00 ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 ರಿಂದ 4:30 ಕ್ಕೆ ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ 4:30 ರಿಂದ 5:00 ವರೆಗೆ ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 ರಿಂದ 7:35 ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 ರಿಂದ 7:45 ಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 ರಿಂದ 8:00 ವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ರಿಂದ 8:15 ಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 ರಿಂದ 9:00 ವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸಬಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ಅಷ್ಟಲಿಂಗದ ಶಿವನಿಷ್ಠ ದರೆಯದು, ಅಷ್ಟತೀರ್ಥದ ಬಹುನಿಷ್ಠ ದರೆಯದು, ಅಷ್ಟಗಣಪರು ನೆಲೆ ನಿಂತ ದರೆಯದು. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ದಕ್ಷ ಯಜ್ಞ ನಾಶ ಕೈದ ಅಮಿತ ಶೂರನೇ, ಅಣುರೇಣು ತೃಣವು ನೀನಯ್ಯ ಗಂಗಾ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಈಶಾ ನಂಜುಂಡ ಶರಣು ಶರಣು, ಜಗದೀಶ ಶರಣು ಶರಣು, ಗೌರೀಶ ಶರಣು ಶರಣು, ನಟರಾಜ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ರುದ್ರ ಬಂದಾನೆ ವೀರ ಬಂದಾನೆ ಸ್ವಾಮಿ ಬಂದಾನೆ ಭೂಮಿಯನ್ನು ಬೆಳಗುವುದಕ್ಕೆ ದುಷ್ಟರ ಕಾಟ ದಮನ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ದೇವ ಗರಳಪುರಿಯ ವಾಸ ಶಂಕರ ಈಶ್ವರ ನಂಜುಂಡೇಶ್ವರ ನಾನ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಶಿವ ಶಿವ ಶಿವ ಶಿವ ಶಿವನೋತ್ಸವ, ನಂಜುಂಡಗುಡಿಯ ಶ್ರೀಕಂಠನ ಉತ್ಸವ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ ವಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ಈ ಶಾಂತಿಪೂರ್ಣ ಭಾವ, ಸತ್ಯಪೂರ್ಣ ಭಾವ, ಇದು ಬದುಕಿನ ವೈಭವ. ಹಾಗೆ ಆಗಬೇಕಾಗಿತ್ತು ಅಂದ್ರೆ

ಭಾವವನ್ನು ಮೊದಲ ಪರಿಶುದ್ಧಗೊಳಿಸಬೇಕಾಗ್ತದೆ. ಭಾವದಲ್ಲಿ ಕೆಲ ಕಾಲುಷ್ಯಗಳು ಸಾಮಾನ್ಯವಾಗಿ ಅವುಗಳನ್ನೆಲ್ಲ ತೆಗೆದುಹಾಕುವುದು. ಯಾವಾಗ ಭಾವ ಶುದ್ಧವಾಯಿತೋ ಅವಾಗ ಅದರಲ್ಲಿ ಸತ್ಯ ಮೂರ್ತ ಶಾಂತೆಯೇ ತುಂಬ, ಆವಾಗ ಬದುಕು ಪರಿಪೂರ್ಣ ಆಗುವುದು. ಅದಕ್ಕಾಗಿ ಭಾವ ಕಾಲುಷ್ಯಗಳನ್ನು ತೆಗೆಯೋದು. ಆ ಭಾವ ಮಾಲಿನ್ಯ ಯಾವುದು? ಅವು ಹಲವು. ಅವುಗಳಲ್ಲಿ ಒಂದನ್ನ ನಾವು ನೋಡಿದೆ, ಅದು ಆಶೆ. ಅತಿಯಾದ ಆಸೆ, ಆಸೆ ಇರಬೇಕು, ಆದರೆ ಮಿತ ಮಿತವಾಗಿ ಹಿತಹಿತವಾಗಿ ಇರಲಿ. ಆಸೆ ಇಲ್ಲದೇ ಇದ್ರೆ ಬದುಕು ನಡೆಯೋದಿಲ್ಲ. ಈಗ ಒಂದು ಮೊಗ್ಗು ಇತ್ತು, ಹೂವಿನ ಮೊಗ್ಗ, ಅದಕ್ಕೊಂದು ಆಸೆ ಅರಳಬೇಕು ಅಂತ. ಎಷ್ಟು ಚೆನ್ನಾಗದ ಆಸೆ, ನಾನು ಅರಳಬೇಕು, ಸೂರ್ಯ ಬರಬೇಕು, ನನ್ನ ಮೇಲೆ ತನ್ನ ಕಿರಣಗಳನ್ನು ಆತ ಸುರಿಬೇಕು, ನಾನೊಂದಿಷ್ಟು ಅರಳಬೇಕು, ನನ್ನ ಒಳಗೆ ಒಂದೇನು ಸುಗಂಧ ತುಂಬಿದ ಪರಿಸರದಲ್ಲೆಲ್ಲ ಹರಬೇಕು, ಇದು ಆಸೆ. ಎಂಥ ಆಸೆ ಮನುಷ್ಯನಲ್ಲಿ ಬೇಕಾಗ್ತದೆ? ನಾನು ಒಂದಿಷ್ಟು ಅರಳಬೇಕು, ನನ್ನ ಒಳಗೆ ಏನೊಂದಿಷ್ಟು ಪ್ರೇಮದ ಸೌರಭದ, ಪವಿತ್ರ ಪ್ರೇಮದ ಸೌರಭದ, ಅದನ್ನ ಜಗತ್ತಿನಲ್ಲಿ ಒಂದಿಷ್ಟು ಹರಬೇಕು ಅನ್ನುವ ಆಸೆ ಇರಬೇಕು. ಅಂಥ ಆಸೆ ಇರಬೇಕು. ಆದರೆ ಅತಿ ಆಸೆ ಇರಬಾರದು, ಅಹಿತ ಆಸೆ ಇರಬಾರದು, ಎರಡಿವು. ಆಸೆ ಅತಿನೂ ಆಗಬಾರದು, ಆಸೆ ಅಹಿತವಾಗಿ ಇರಬಾರದು. ಎಷ್ಟೋ ಸಲ ಅಹಿತ ಆಸೆಗಳು, ಎಂಥ ಆಸೆಗಳು, ಒಂದೇನೋ ಸಣ್ಣ ಕಥೆ ಹೇಳ್ತಾರೆ, ಸುಮ್ಮನೆ ಸಾಂಕೇತಿಕ, ಎಷ್ಟು ವಿಚಿತ್ರ ಇರ್ತದ ಆಸೆ. ಒಮ್ಮೊಮ್ಮೆ ಇಬ್ರು ಗೆಳೆಯರು, ಅವ್ರಿಗೆ ಶ್ರೀಮಂತ ಆಗಬೇಕು ಅಂತ ಇಚ್ಛೆ, ಆದರೆ ದುಡ್ದಲ್ಲ, ಇದು ಸಮಸ್ಯೆ. ಅದಕ್ಕೆ ಒಬ್ಬ ಋಷಿಯ ಕಡೆ ಹೋದ್ರು, ಮಹರ್ಷಿಗಳೇ ನಾವು ಶ್ರೀಮಂತರಾಗಬೇಕು, ಭಾರೀ ಶ್ರೀಮಂತರಾಗಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದರು. ಋಷಿಗಳು ಹೇಳಿದರು, ಬಹಳ ಸುಲಭ, ದುಡಿರಿ ಅಂದ್ರು. ಹಂಗಿತ್ತಂದ್ರೆ ನಿಮ್ಮ ಹತ್ರ ನಾವ್ಯಾಕೆ ಬರ್ತೀವಿ? ಏನೋ ಒಂದು ಏನ್ರೆ ಮಾರ್ಗದರ್ಶನ ಮಾಡ್ತಾರಂತ ನಿಮ್ಮ ಹತ್ರ ಬಂದಿತ್ತು, ಅದಕ್ಕೆ ನಿಮ್ಮಲ್ಲಿ ಏನಾರೇ ಉಪಾಯ ಇದ್ರೆ ಹೇಳ್ರಿ ಅಂತ. ಅದಕ್ಕೆ ಅವರು ಹೇಳಿದರು, ಇನ್ನೊಂದು ಉಪಾಯ ಅದ, ಅದು ಭಿಕ್ಷಾ ಬೇಡೋ ಉಪಾಯ. ಮನುಷ್ಯರಿಗೆ ಭಿಕ್ಷಾ ಬೇಡೋದಲ್ಲ, ದೇವರಿಗೆ ಭಿಕ್ಷಾ ಬೇಡೋ. ಅದಕ್ಕೆ ಹೋಗಿ ಕೂಡ್ರಿ ತಪಸ್ಸಿಗೆ, ನೀವು ದೇವರು ಪ್ರತ್ಯಕ್ಷ ಆಗೋ ತಕ ಕೂಡ್ರಿ, ನೀವು ಬೇಡ್ಕೋರಿ ಅಂದ್ರು. ಅಂದ್ರೆ ಎರಡೇ, ದುಡಿಬೇಕು ಇಲ್ಲ ಭಿಕ್ಷುಕ ಆಗಬೇಕು, ಶ್ರೀಮಂತ ಆಗಬೇಕು, ಚಲೋ ಇಲ್ಲ ಇವು ಎರಡು. ಆ ಬಳಿಕ ಬಹಳ ಸಂತೋಷ ಆಯ್ತು ಅವರಿಗೆ. ಎಷ್ಟು ದಿವಸದಾಗ ಇದು ಸಿಗ್ತದೆ ಅಂದರು. ಅದೇನು ನೀವು ಮನಸ್ಸು ಮಾಡಿದರೆ ಒಂದು ದಿವಸ ಆಗ್ಬೋದು, ಎರಡು ದಿವಸ ಆಗ್ಬೋದು ಅಂತ ಹೇಳಿ ಕಳಿಸಿದ್ರು. ಒಂದು ಗುಡ್ಡದ ಮೇಲೆ ಒಬ್ಬ, ಇನ್ನೊಂದು ಗುಡ್ಡದ ಮೇಲೆ ಇನ್ನೊಬ್ಬ ಕೂತ. ಪಾಪ ಸಣ್ಣವರು, ಕೆಟ್ಟ ಬಿಸಿಲ, ಅದರಾಗ ಭೂಮಿ ಕಾಯ್ದದ, ಗಾಳಿ ಬಿಸಿ ಬಿಸಿಯಾಗಿ ಬರ್ತದ, ಹಸಿವು ಆಗ್ಯದ, ನೀರಡಿಕೆ ಆಗ್ಯದ, ಏನೂ ತಗೊಳಾರ್ದೆ ಕೂತಾರ ಅಂತ ದೇವರಿಗೆ ಕನಿಕರ ಬಂತು. ಅವಾಗ ದೇವರು ಬಂದ, ಬಂದು ಒಬ್ಬಗ ಭೇಟಿ ಆದ. ಮೊದಲ, ಯಾಕಪ್ಪ ಯಾಕೆ ಉಪವಾಸ ಕೂತಿ ಹೇಳಲ್ಲ? ಇಲ್ಲ, ನಾನು ವರ ನೀನು ಕೊಟ್ರೆ ಹೇಳೋದು, ಇಲ್ಲದೇ ಇದ್ರೆ ಇಲ್ಲೇ ಹೋಗಿಬಿಡ್ಲಿ ಜೀವನ ಅಂತ. ಎಂಥ ನೋಡಬೇಕು, ಜೀವನ ಹೋಗಿಬಿಡ್ಲಿ ಅಂತ ಅಂದ್ರೆ ಜೀವನಕ್ಕೆ ಅರ್ಥನೇ ಇಲ್ಲ, ಏನು ಬೇಕು ಅಂತ ಕೇಳ್ದ ದೇವರು. ಅವಾಗ ಇವ ವಿಚಾರ ಮಾಡ್ದ, ಅಕಸ್ಮಾತ್ ನಾನು ಏನರೇ ಕೇಳ್ದೆ, ಈಗ ಅವನು ಕೇಳವನೆ, ಅವ ಏನು ಕೇಳ್ಯಾನ ಅದನ್ನು ತಿಳ್ಕೋಬೇಕು ಅಂತೇಳಿದು, ಅವನ ಹತ್ತರನು ಹೋಗ್ತೀಯನು ಅಂತ ಕೇಳ್ದ, ಅಥವಾ ಹೋಗಿ ಬಂದಿಯೇನು ಅಂತ ಕೇಳ್ದ.

0: ಇಲ್ಲ, ಮೊದಲು ನಿನಗೇ ಕೊಟ್ಟ ಅಲ್ಲಿ ಹೋಗಬೇಕಂತ ಮಾಡೇನಿ ಅಂದ. ಇವ ಹೇಳ್ದ, ನಾನು ಏನು ಕೊಡ್ತೇನಿ, ಇವ ಬೇಡ್ಕೋತೇನಿ, ಇದಕ್ಕಿಂತ ಹೆಚ್ಚು ಕೇಳವ ಅಂದ್ರೆ ನಾನು ಶ್ರೀಮಂತ ಆಗೋ ಸಾಧ್ಯವೇ ಇಲ್ಲ ಅಂದ. ನಾನು 1,000 ಕೇಳಿದ್ರೆ ಅವ 2,000 ಕೇಳ್ತಾನೆ, ನಾನು 1,00,000 ಕೇಳಿದ್ರೆ ಅವ 10,00,000 ಕೇಳ್ತಾನೆ, ನನಕ್ಕಿಂತಲೂ ಶ್ರೀಮಂತ ಆಗಿ ಬಿಡ್ತಾನೆ. ಹಂಗ ಮಾಡಬಾರ್ದು, ನನಕ್ಕಿಂತ ಬಡವಾಗಬೇಕು, ಹಂಗ ಮಾಡಬೇಕು ಅಂದ. ಹೆಂಗ ಬಂದಾರೆ ಅದಕ್ಕ ಶ್ರೀಮಂತ ಆಗಾಕ, ಆದ್ರೆ ಒಳಗ ಶುರುವಾಯ್ತು. ನನಕ್ಕಿಂತಲೂ ಕಷ್ಟಕ್ಕೆ ಒಳಗಾಗಬೇಕು, ಬಡತನ. ಅವಾಗ ಕೇಳ್ದ, ಭಗವಂತನೇ ನನಗೇನೂ ಕೊಡಬೇಡ, ನನಗೇನು ಕೊಡಬೇಡ, ನಂದೊಂದು ಕಾಲು ಹೋಗಿಬಿಡ್ಲಿ ಅಂದ. ಅಲ್ಲಿ ಹೋದ ದೇವರು, ಅಲ್ಲಿ ಹೋದ ಕೂಡ್ಲೇ ಅವ ನೋಡಿದ್ದ ಇಲ್ಲಿ ದೇವರು ಬಂದಾನಂತ. ಅವ ಹೇಳ್ದ, ದೇವರೇ ಅವನಿಗೇನು ಕೊಟ್ಟಿದೆಯಲ್ಲ ಆದ್ರೆ ಯಾಡಪಾಲ್ ನನಗೆ ಕೊಡು ಅಂತ. ಇಂಥ ಭಾವಕ್ಕ ಅಹಿತ ಭಾವ ಅಂತ ಕರಿ. ಇದು ಅಹಿತ ಕಥೆ ಮಹತ್ವದ್ದಲ್ಲ, ಆದ್ರೆ ಅದರೊಳಗಿರುವ ಅರ್ಥ ಅಂದ್ರೆ ನಮ್ಮ ಭಾವ ಒಮ್ಮೊಮ್ಮೆ ಹೆಂಗ ಕೆಲಸ ಮಾಡ್ತದೆ. ಮೊದಲ ಶ್ರೀಮಂತ ಆಗಬೇಕಂತ ಹಾದವರು ಕೊನೆಗೆ ಎಲ್ಲ ಕಳ್ಕೊಂಡೇ ಬಂದ್ರು. ಹಿಂಗಾಗ್ತದ ಒಮ್ಮೊಮ್ಮೆ ನಮ್ಮ ಭಾವ ಕೆಡ್ತದ. ಯಾಕೆ? ಅಹಿತ ಭಾವದಲ್ಲಿ ಅಹಿತ ಉಂಟಾಯ್ತು ಅಂದ್ರೆ, ಅಹಿತ ಸೇರ್ತು ಅಂದ್ರೆ ಭಾವ ಕೆಡ್ತದ, ಅದರಿಂದ ಬದುಕ ಕೆಡ್ತದ. ಅವಾಗೆಲ್ಲಿ ಸಂತೋಷ ಆಗುವುದು, ಅವಾಗೆಲ್ಲಿ ಸತ್ಯದ ಪ್ರಜ್ಞೆ ಮೂಡುವುದು ಹೇಳಿ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸು.

ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 15ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಈ ಅಹಿಕ ಪ್ರಪಂಚದ ಸ್ವರೂಪವನ್ನು ತಿಳಿಸುತ್ತಾರೆ. ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬದ ಥರ ಇದೆ ಅಂತ ಹೇಳ್ತಾರೆ. ಸೊ ಈ ಅಹಿಕ ಪ್ರಪಂಚದಲ್ಲಿರುವಷ್ಟು ಕಾಲ ನಾವು ಇಲ್ಲಿ ಹೇಗೆ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಲ್ಲಿ ತಿರುಗ್ತಾ ಇರ್ತೇವೆ. ದುಃಖ ತಪ್ಪಿದ್ದಲ್ಲ, ಈ ಪ್ರಪಂಚ ಅಶಾಶ್ವತವಾಗಿರುವಂಥದ್ದು. ಸೊ ಇದರಿಂದ ನಮ್ಮನ್ನು ನಾವು ಮುಕ್ತರಾಗುವುದನ್ನು ನಾವು ಕಲಿತ್ಕೊಳ್ಬೇಕು. ಇದರಿಂದ ನಮ್ಮನ್ನು ನಾವು ಹೇಗೆ ಮುಕ್ತಗೊಳಿಸುವಂಥ

ಅದು ಅನ್ನೋದನ್ನ ಭಗವಂತ ಹೇಳ್ತಾರೆ. ಐದನೇ ಶ್ಲೋಕದಲ್ಲಿ ಹೇಳ್ತಾರೆ, ಹೇಗೆ ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತರಾದವರು, ನಿತ್ಯವಾದುದನ್ನು ಅರಿತವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು, ಇಂಥವರು ಆ ಶಾಶ್ವತವಾದ ರಾಜ್ಯವನ್ನು ಪಡೆಯುವರು ಅಂತೇಳಿ. ಸೊ ಮೊಟ್ಟ ಮೊದಲಿಗೆ ನಮ್ಮ ಡಿಸಿಗ್ನೇಷನನ್ನು ಕರೆಕ್ಟ್ ಮಾಡ್ಕೋಬೇಕು. ನಾವು ದಾಸರು ಅನ್ನುವಂಥದ್ದು ನಾವು ಬಾಸ್ ಆಗಲಿಕ್ಕೆ ಸಾಧ್ಯವಿಲ್ಲ. ಭಗವಂತನ ಸೇವಕರಾಗಿರೋದ್ರಲ್ಲೇ ಇದೆ ನಮ್ಮ ಸ್ವಾತಂತ್ರ್ಯ. ಭಗವಂತನ ಮೇಲೆ ಅವಲಂಬಿತರಾಗುವುದೇ ಅದೇ ನಮ್ಮ ನಿಜವಾದ ಸ್ವಾತಂತ್ರ್ಯ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಸೊ ಎರಡನೆಯದಾಗಿ, ನಾವು ಅಂದರೆ ಈ ಐಕ ವಿಷಯಗಳಲ್ಲಿ ಅತಿಯಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರ್ತೇವೆ. ಸೊ ಅಲ್ಲಿಯವರೆಗೂ ನಮಗೆ ನಿಜವಾದಂಥ ಅಂದರೆ ನಿಜ ಸ್ಥಿತಿ ಏನು ಅನ್ನುವಂಥದ್ದು ಗೊತ್ತಾಗುವುದಿಲ್ಲ. ಸೊ ಇಲ್ಲಿ ಕರ್ಮಗಳ ಒಂದು ಫಲದೊಂದಿಗೆ ನಾವು ಬಂಧಿತರಾಗ್ತಾ ಇರ್ತೇವೆ. ಎಂಟ್ಯಾಂಗಲ್ಮೆಂಟ್ ಅನ್ನುವಂಥದ್ದು ಇದ್ದೇ ಇದೆ, ಮತ್ತೆ ಮತ್ತೆ ನಾವಿಲ್ಲಿ ಹುಟ್ಟಿ ಬರ್ತಾ ಇರ್ತೇವೆ. ಸೊ ಹೇಗೆ ಇದನ್ನು ನಾವು ನಿಲ್ಲಿಸುವಂಥದ್ದು? ಡಿಟ್ಯಾಚ್ಮೆಂಟ್ ಮೂಲಕ. ಸೊ ಡಿಟ್ಯಾಚ್ಮೆಂಟ್ ಹೇಗೆ? ಡಿಟ್ಯಾಚ್ಮೆಂಟ್ ಅನಾಸಕ್ತಿ ಈ ಐಹಿಕ ವಿಷಯಗಳ ಬಗ್ಗೆ, ಡಿಟ್ಯಾಚ್ಮೆಂಟ್ ಥ್ರೂ ಅಟ್ಯಾಚ್ಮೆಂಟ್. ಸೊ ಒಳ್ಳೆಯದರ ಬಗ್ಗೆ ಅಟ್ಯಾಚ್ಮೆಂಟನ್ನು ಬೆಳೆಸಿಕೊಳ್ಳೋದ್ರ ಮೂಲಕ ಬೇಡದಿರುವಂಥ ವಿಷಯಗಳು ತನ್ನಿಂತಾನೆ ಅವು ನಮ್ಮಿಂದ ದೂರವಾಗುತ್ತವೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಉತ್ತಮವಾದ ರುಚಿಯ ಅನುಭವದಿಂದ ಈ ಅನಗತ್ಯವಾಗಿರುವಂಥ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ನಮ್ಮ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ ಅಂತ ಹೇಳಲಾಗುತ್ತೆ. ಸೊ ಹೈಯರ್ ಟೇಸ್ಟನ್ನು ಬೆಳೆಸಿಕೊಳ್ಳೋದ್ರ ಮೂಲಕ ನಮಗೆ ಈ ಕೀಳುಮಟ್ಟದ ಅಭಿರುಚಿ ಏನಿರುತ್ತೋ ಅದು ನಮ್ಮಿಂದ ತನ್ನಿಂತಾನೇ ದೂರವಾಗುತ್ತದೆ. ಉದಾಹರಣೆಗೆ ಈಗ ಪುಟ್ಟ ಮಗು, 1.5 ವರ್ಷದ ಮಗು, ಆ ಮಗುವಿನ ಕೈಗೆ ಚಾಕು ಸಿಕ್ಕಿದೆ. ಮಗುವಿಗೆ ಅದನ್ನು ನೋಡಿ ತುಂಬ ಖುಷಿಯಾಗ್ತಾ ಇದೆ, ಏನೋ ಒಂದು ಹೊಸದಾಗಿ ಆಟ ಆಡೋದಕ್ಕೆ ನನಗೆ ಸಿಕ್ಕಿದೆ ಅಂತ ಮಗು ಆ ಚಾಕುವನ್ನು ಕೈಯಲ್ಲಿ ಹಿಡ್ಕೊಂಡು ತಿರುಗಿಸಿ ತಿರುಗಿಸಿ ಆಟವಾಡ್ತಾ ಇದೆ. ಅದನ್ನು ತಾಯಿ ನೋಡ್ತಾಳೆ, ಅರೆ ಪುಟ್ಟ ಮಗುವಿನ ಕೈಗೆ ಚಾಕು ಸಿಕ್ಕಿತ್ತಲ್ಲ, ಏನು ಮಾಡೋದು, ಅದನ್ನು ಕೊಡು ವಾಪಸ್, ಇಲ್ಲಿ ಕೊಡು ನನಗೆ ಅಂತ ಕೇಳಿದರೆ ಮಗು ಅದನ್ನು ಇನ್ನೂ ಬಿಗಿಯಾಗಿ ಹಿಡ್ಕೋಬೋದು, ಮಗುವಿಗೆ ಗಾಯವಾಗ್ಬೋದು. ಬುದ್ಧಿವಂತಳಾದ ತಾಯಿ ಏನು ಮಾಡ್ತಾಳೆ, ಬಣ್ಣ ಬಣ್ಣದ ಆಟಿಕೆಗಳನ್ನು ತಂದು ಮಗುವಿನ ಗಮನವನ್ನು ಆಟಿಕೆಯತ್ತ ಸೆಳೆಯುತ್ತಾಳೆ. ಮಗು ಆಟಿಕೆಯಿಂದ ಆಕರ್ಷಿತಗೊಂಡು ಅದೇನು ಮಾಡುತ್ತೆ, ತನ್ನ ಕೈಯಲ್ಲಿರುವ ಚಾಕುವನ್ನು ಅಲ್ಲೇ ಕೆಳಗೆ ಬಿಟ್ಟು ಆ ಕಲರ್ಫುಲ್ ಟಾಯ್ಸ್ಗೆ ತನ್ನ ಟಾಯ್ಸ್ ಹತ್ತ ತನ್ನ ಕೈನ ಚಾಚುತ್ತೆ ಅಲ್ವಾ. ಆವಾಗ ಏನಾಯಿತು, ಚಾಕು ತನ್ನಿಂತಾನೆ ಕೆಳಗಡೆ ಬಿಟ್ಟುಬಿಟ್ಟು ಅದು ಟಾಯ್ಸನ್ನು ತೊಗೊಂಡ್ಬಿಡ್ತು. ಅದೇ ಥರ ಸೊ ನಮಗೆ ಜೀವನದಲ್ಲಿ ಮುಖ್ಯವಾಗಿರುವಂಥದ್ದು ಯಾವುದು, ಅವಶ್ಯವಿರುವಂಥದ್ದು ಯಾವುದು, ಅದನ್ನು ನಾವು ಯೋಚಿಸಿದಾಗ, ಅದರ ಬಗ್ಗೆ ನಾವು ಚಿಂತನೆಯನ್ನು ನಡೆಸಿ ಆ ಮಾರ್ಗದಲ್ಲಿ ನಾವು ಮುಂದುವರಿದಾಗ ಅನಗತ್ಯವಾದ ವಿಷಯಗಳಿಗೆ ಸಮಯನೇ ಇರುವುದಿಲ್ಲ. ಯಾಕೆಂದರೆ ಇಲ್ಲಿ ಸಮಯ ಪ್ರತಿಯೊಂದು ಕ್ಷಣವೂ ತುಂಬ ಅಮೂಲ್ಯವಾದದ್ದು. ನಾವದನ್ನು ವೃಥಾ ಕಾಲಹರಣ ಮಾಡೋದ್ರಲ್ಲಿ ಕಳೆಯುತ್ತೀವಿ, ಯಾವುದಕ್ಕೂ ಪ್ರಯೋಜನ ಇಲ್ಲದಾಗಿ ಐಹಿಕ ವಿಷಯಗಳಲ್ಲಿ ನಾವು ತೊಡಗಿಕೊಳ್ಳುತ್ತೀವಿ. ಎಷ್ಟೇ ಸಮಯವನ್ನು ಈ ಐಹಿಕ ವಿಷಯಗಳಲ್ಲಿ ನಾವು ತೊಡಗಿಸಿಕೊಳ್ಳಿ, ಅದರಿಂದ ಯಾವ ಲಾಭವೂ ಇಲ್ಲ. ಆದರೆ ನಾವು ಅದನ್ನು ಆಧ್ಯಾತ್ಮಿಕ ವಿಷಯಕ್ಕೆ ನಾವು ಅದನ್ನು ತೊಡಗಿಸಿಕೊಂಡ್ರೆ ಪ್ರತಿ ಒಂದು ಕ್ಷಣವು ಅದು ನಮ್ಮ ಅಂದರೆ ಒಂದು ಅತ್ಯಮೂಲ್ಯ ಕ್ಷಣವಾಗುತ್ತೆ ಮಾತ್ರವಲ್ಲ, ನಮ್ಮ ಒಂದು ಪುಣ್ಯದ ಕ್ರೆಡಿಟ್ ಅನ್ನುವಂಥದ್ದು ಅದು ಕ್ರೆಡಿಟ್ ಆಗುತ್ತೆ ಆ ಅಕೌಂಟಲ್ಲಿ ಅಂತ ಹೇಳಲಾಗುತ್ತೆ. ಅದರಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ಭಕ್ತಿ ಸೇವೆ ಅನ್ನುವಂಥದ್ದು. ಸೊ ಭಕ್ತಿ ಯಾವತ್ತೂ ಕ್ಷಯಿಸುವುದಿಲ್ಲ. ನಾವು ನಮ್ಮನ್ನು ಭಕ್ತಿ ಮಾರ್ಗದಲ್ಲಿ ನಾವು ತೊಡಗಿಸಿಕೊಂಡ್ರೆ, ದಿವಸದ ಅರ್ಧ ಗಂಟೆ ನಾವು ಭಕ್ತಿ ಮಾರ್ಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಆ ಅರ್ಧ ಗಂಟೆ ಅದು ಪರ್ಮನೆಂಟ್ ಆಗಿರುವಂಥದ್ದು. ನಮ್ಮ ಜೀವನದ ಒಂದು ಸಮಯದಲ್ಲಿ ಅದು ಅತ್ಯಮೂಲ್ಯವಾಗಿ ನಾವು ಅದನ್ನು ಅಂದರೆ ಅದನ್ನು ತುಂಬ ಒಂದು ಸದುಪಯೋಗ ಪಡಿಸಿಕೊಂಡಿದ್ದೀವಿ ಆ ಸಮಯವನ್ನು ಅಂತ ಅರ್ಥ. ಯಾಕೆಂದರೆ ಅದು ನಮಗೆ ಶಾಶ್ವತವಾದಂಥ ಲಾಭವನ್ನು ಕೊಡುತ್ತದೆ. ಅದೇ ಕೆಲಸಕ್ಕೆ ಬಾರದಿರುವಂಥ ವಿಷಯಗಳು, ಅವಶ್ಯಕತೆ ಇಲ್ಲದಿರುವಂಥ ವಿಷಯಗಳಲ್ಲೇ ನಾವು ನಮ್ಮನ್ನು ತೊಡಗಿಸಿಕೊಳ್ತೇವೆ ಹೆಚ್ಚಾಗಿ. ಅದರಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಸಾವಿನ ಸಮಯದಲ್ಲಿ ಇವ್ಯಾವೂ ನಮ್ಮ ಜೊತೆ ಬರಲ್ಲ. ನಾವು ಪಾಲಿಸಿದ ಧರ್ಮ, ಭಕ್ತಿ, ಪುಣ್ಯ ಇದಿಷ್ಟು ಮಾತ್ರ ಸಾವಿನ ಸಮಯದಲ್ಲಿ ನಮ್ಮ ಜೊತೆ ಬರುತ್ತೆ ಪರ್ಮನೆಂಟ್ ಆಗಿ. ಅದು ನಮ್ಮ ಜೊತೆ ಇರುವಂಥದ್ದು ಭಕ್ತಿ ಮತ್ತು ಧರ್ಮ ಅನ್ನೋದನ್ನು ನಾವು ಅರಿತುಕೊಳ್ಬೇಕು. ಆದ್ದರಿಂದ ಉತ್ತಮ ಅಭಿರುಚಿಯನ್ನು ಬೆಳೆಸಿಕೊಳ್ಳೋದ್ರ ಮೂಲಕ ಅನಾವಶ್ಯಕವಾಗಿರೋದ್ರ ಜೊತೆ ತನ್ನಿಂತಾನೆ ಅನಾಸಕ್ತಿ ಬೆಳೀತಾ ಬರುತ್ತೆ. ಯಾವುದು ನನಗೆ ಇಂಪಾರ್ಟೆಂಟ್ ಜೀವನದಲ್ಲಿ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಸೊ ಆವಾಗ ಪ್ರಯಾರಿಟಿ ಯಾವುದಕ್ಕೆ ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮ್ಮ ಜೀವನದಲ್ಲಿರುವಂತಹ ವಿಷಯಗಳನ್ನು ನಾವು 4 ವಿಭಾಗಗಳಾಗಿ ವಿಂಗಡಿಸ್ಬೋದು. ಮೊಟ್ಟ ಮೊದಲನೇದಾಗಿ ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್, ಅಂದರೆ ತುರ್ತಾಗಿ ಮಾಡಬೇಕಾಗಿರುವಂಥದ್ದು ಮತ್ತು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು.

0: ಎರಡನೆಯದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು, ಆದರೆ ಅಂಥ ಅರ್ಜೆಂಟ್ ಏನಿಲ್ಲ, ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಮೂರನೆಯದು ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್. ಸೊ ಮಾಡಲೇಬೇಕು, ಆದರೆ ಅಂಥ ಒಂದು ಮುಖ್ಯವಾದಂಥ ಕೆಲಸವಲ್ಲ ಅಂಥೇಳಿ. ನಾಲ್ಕನೆಯದು ಲೀಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಲೀಸ್ಟ್ ಅರ್ಜೆಂಟ್, ಅಂದರೆ ಅದು ಅದಕ್ಕೆ ಪ್ರಾಮುಖ್ಯತೆಯೂ ಇಲ್ಲ, ಅದು ನಮ್ಮ ತುರ್ತಾಗಿ ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ ಅಂಥೇಳಿ. ಈ ನಾಲ್ಕು ವಿಧಗಳಾಗಿ ನಾವು ಅದನ್ನು ವಿಂಗಡಿಸಿದಾಗ, ಸೊ ಈಗ ಅರ್ಜೆಂಟ್, ಮೋಸ್ಟ್ ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಯಾವುದು ಅಂತ ನಮಗೆ ಗೊತ್ತಾಗುತ್ತೆ, ನಾವಲ್ಲಿ ಹಾಕ್ಬೋದು ಯಾವ ಕೆಲಸವನ್ನು ನಾವು ಮಾಡಬೇಕಂತೇಳಿ. ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್, ಸೊ ಹೀಗೆ ನಾವು ಅದನ್ನ ಡಿವೈಡ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಜೀವನದಲ್ಲಿ ಅವಶ್ಯಕತೆ ಇಲ್ಲದಿರುವಂಥ ಕೆಲಸ ಅಂದರೆ ಮಾಡುವ ಅವಶ್ಯಕತೆ ಇಲ್ಲ ಒಂದು, ಮತ್ತು ಅಂಥ ಅರ್ಜೆಂಟ್ ಕೂಡ ಇಲ್ಲ ಅದನ್ನು ಅನ್ನುವಂಥದನ್ನ ನಾವು ಈ ಥರ ಒಂದು ಶೆಡ್ಯೂಲನ್ನು ಮಾಡ್ಕೊಳ್ಬೋದು. ಒಂದು ಇದೊಂದು ಉತ್ತಮವಾದಂಥ ವಿಧಾನ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ ಯಾವುದು ನಮಗೆ ಶಾಶ್ವತವಾದಂಥ ಲಾಭವನ್ನು ತಂದುಕೊಡುತ್ತೆ ಈ ಜೀವನದಲ್ಲಿ, ಅದಕ್ಕೆ ನಾವು ಪ್ರಯಾರಿಟೈಸ್ ಹೇಗೆ ಮಾಡೋದು ಅನ್ನುವಂಥದ್ದು. ಅದಾದಮೇಲೆ ಮೂರನೇದಾಗಿ ನಮ್ಮನ್ನು ಈ ಭೌತಿಕ ಜಗತ್ತಿನ ಒಡೆಯರು ನಾವು ಅಂತ ತಿಳಿದುಕೊಳ್ಳೋದನ್ನು ನಾವು ಬಿಡಬೇಕು. ಯಾಕಂದರೆ ಈ ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಎರಡು ಕೂಡ ನನ್ನ ಒಂದು ಇಚ್ಛೆಯ ಪ್ರಕಾರ ನಡೆಯುತ್ತೆ ಅಂತ ಭಗವಂತ ಹೇಳ್ತಾರೆ. ಎಲ್ಲದರ ಮಾಲೀಕ ಭಗವಂತನ ಅಲ್ವಾ. ಸೊ ನಾವು ಈ ಅಹಿಕ ಪ್ರಪಂಚಕ್ಕೆ ಬರುವಾಗ ಏನನ್ನು ತಗೊಂಡು ಬಂದಿಲ್ಲ, ಇಲ್ಲಿಂದ ಹೋಗುವಾಗಲೂ ನಾವು ಏನನ್ನು ತಗೊಂಡು ಹೋಗಲ್ಲ, ಖಾಲಿ ಕೈಯಲ್ಲಿ ಬರ್ತೀವಿ, ಖಾಲಿ ಕೈಯಲ್ಲಿ ಹೋಗ್ತೀವಿ. ಸೊ ನಾವು ಈ ನಡುವೆ ಬರುವುದು ಮತ್ತು ಹೋಗೋದ್ರ ನಡುವೆ ಇಲ್ಲಿ ಏನಿರುತ್ತೋ ಅದೆಲ್ಲ ನಮ್ಮದು ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಯಾವುದೂ ನಮ್ಮದಲ್ಲ, ನಾವಿಲ್ಲಿಗೆ ಗೆಸ್ಟ್ ಥರ ಬರ್ತೀವಿ ಅಷ್ಟೇ. ಸ್ವಲ್ಪ ದಿವಸ ನಮ್ಮದು ಇದು ಅಂಥೇಳಿ ನಾವು ಕ್ಲೇಮ್ ಮಾಡ್ತೀವಿ, ಅದಾದಮೇಲೆ ಮತ್ತೆ ನಾವು ಬಿಟ್ಟು ಹೋಗ್ತೀವಿ. ಸೊ ನಾವು ಹೇಗೆ ಒಡೆಯರಾಗೋದಕ್ಕೆ ಸಾಧ್ಯ ಯಾವುದಾದ್ರೂ? ಎಲ್ಲದಕ್ಕೂ ನಾವು ಒಡೆಯರಂತ ನಾವು ಹೇಳಿದ್ದು ಕೂಡ ಅದೆಲ್ಲ ಟೆಂಪರರಿ, ನಾವು ಮಾಲೀಕರಾಗ್ಬೋದು ಯಾವುದ್ರದ್ರಾದರೂ. ಶಾಶ್ವತವಾದ ಮಾಲೀಕರು ನಾವಲ್ಲ ಅನ್ನೋದನ್ನು ನಾವು ತಿಳಿದುಕೊಳ್ಳುವಂಥದ್ದು. ಸೊ ಈ ಒಂದು ವಿಧಾನಗಳಿಂದ ನಮ್ಮನ್ನು ನಾವು ಈ ಅಹಿಕ ಪ್ರಪಂಚದಿಂದ ದೂರ ಇಡಬಹುದು ಅಂತೇಳಿ. ಸೊ ಶರಣಾಗತಿಯ ಪ್ರಕ್ರಿಯೆಯನ್ನು ಈ ಶ್ಲೋಕದಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದೆ. ಮೊದಲನೇ ಅರ್ಹತೆ ಎಂದರೆ ಮನುಷ್ಯನು ಗರ್ವದಿಂದ ಭ್ರಾಂತನಾಗಬಾರದು. ತಾನೇ ಅಹಿಕ ಪ್ರಕೃತಿಯ ಪ್ರಭು ಎಂದುಕೊಂಡ ಬದ್ಧ ಆತ್ಮನು ಜಂಬದಿಂದ ಬೀಗುತ್ತಾನೆ. ಆದ್ದರಿಂದ ಭಗವಂತನಿಗೆ ಶರಣಾಗುವುದು ಆತನಿಗೆ ತುಂಬ ಕಷ್ಟವಾಗುತ್ತೆ. ನಿಜವಾದ ಜ್ಞಾನವನ್ನು ಬೆಳೆಸಿಕೊಂಡು ಮನುಷ್ಯ ತಾನು ಅಹಿಕ ಪ್ರಕೃತಿಯ ಪ್ರಭುವಲ್ಲ, ಭಗವಂತನೇ ಪ್ರಭು ಎಂದು ತಿಳಿಯಬೇಕು. ಗರ್ವದಿಂದ ಬರುವ ಭ್ರಮೆಯಿಂದ ಮನುಷ್ಯನು ಮುಕ್ತನಾದಾಗ ಅವನು ಶರಣಾಗತಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು. ಈ ಅಹಿಕ ಪ್ರಪಂಚದಲ್ಲಿ ಸ್ವಲ್ಪ ಗೌರವವನ್ನು ಸದಾ ನಿರೀಕ್ಷಿಸುತ್ತಿರುವ ಮನುಷ್ಯ ಭಗವಂತನಿಗೆ ಶರಣಾಗತನಾಗಲಾರ. ಅಹಂಕಾರದ ಕಾರಣ ಮಾಯೆ. ಏಕೆಂದರೆ ಮನುಷ್ಯ ಇಲ್ಲಿ ಬಂದು ಸ್ವಲ್ಪ ಸಮಯ ಇದ್ದು ಹೊರಟು ಹೋದರು ತಾನು ಈ ಜಗತ್ತಿನ ಪ್ರಭು ಎನ್ನುವ ಮೂರ್ಖ ಭಾವನೆ ಅವನಿಗಿರುತ್ತದೆ. ಹೀಗೆ ಅವನು ಎಲ್ಲ ವಿಷಯಗಳನ್ನು ಜಟಿಲಗೊಳಿಸುತ್ತಾನೆ ಮತ್ತು ಯಾವಾಗಲೂ ತೊಂದರೆಯಲ್ಲಿರ್ತಾನೆ. ಇಡೀ ಪ್ರಪಂಚವು ಈ ಭಾವನೆಯಲ್ಲೇ ಮುಂದುವರಿಯುತ್ತದೆ. ಈ ಭೂಮಿಯು ಮಾನವ ಸಮಾಜಕ್ಕೆ ಸೇರಿದ್ದು ಎಂದು ಜನ ಭಾವಿಸ್ತಾರೆ. ತಾವು ಭೂಮಿಯ ಒಡೆಯರು ಎನ್ನುವ ಸುಳ್ಳು ಭಾವನೆಯಿಂದ ಅದನ್ನು ಹಂಚಿಕೊಂಡಿದ್ದಾರೆ. ಮಾನವ ಸಮಾಜವೇ ಈ ಪ್ರಪಂಚದ ಒಡೆಯ ಎನ್ನುವ ಸುಳ್ಳು ಭಾವನೆಯಿಂದ ಮನುಷ್ಯ ಹೊರಬರಬೇಕು. ಮನುಷ್ಯ ಇಂತಹ ಸುಳ್ಳು ಭಾವನೆಯಿಂದ ಬಿಡುಗಡೆ ಹೊಂದಿದಾಗ ಕೌಟುಂಬಿಕ, ಸಾಮಾಜಿಕ ಮತ್ತು ರಾಷ್ಟ್ರೀಯ ಅಭಿಮಾನಗಳಿಂದ ಮೂಡಿದ ಎಲ್ಲ ಸುಳ್ಳು ಸಹವಾಸದಿಂದಲೂ ಅವನು ಬಿಡುಗಡೆಯಾಗುತ್ತಾನೆ. ಈ ತಪ್ಪು ಸಹವಾಸಗಳು ಮನುಷ್ಯನನ್ನು ಈ ಅಹಿಕ ಜಗತ್ತಿಗೆ ಬಂಧಿಸುತ್ತವೆ. ಈ ಹಂತದ ಅನಂತರ ಮನುಷ್ಯನು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ವಾಸ್ತವವಾಗಿ ಯಾವುದು ತನ್ನದು ಯಾವುದು ತನ್ನದಲ್ಲ ಎನ್ನುವ ಅರಿವನ್ನು ಬೆಳೆಸಿಕೊಳ್ಳಬೇಕು. ವಿಷಯಗಳನ್ನು ಯಥಾರ್ಥವಾಗಿ ಇರುವಂತೆ ತಿಳಿದುಕೊಂಡಾಗ ಅವನು ಸುಖ ದುಃಖ ಸಂತೋಷ ನೋವು ಇಂತಹ ದ್ವಂದ್ವ ಪರಿಕಲ್ಪನೆಗಳಿಂದ ಮುಕ್ತನಾಗುತ್ತಾನೆ. ಅವನ ಜ್ಞಾನ ಪರಿಪೂರ್ಣವಾಗುತ್ತದೆ. ಆಗ ದೇವೋತ್ತಮ ಪರಮಪುರುಷನಿಗೆ ಶರಣಾಗುವುದು ಅವನಿಗೆ ಸಾಧ್ಯವಾಗುತ್ತದೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ 12:30 to 1:00 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 1:00 to 1:30 ಹಾಸ್ಯವನಲು ಹಾಸ್ಯ ಕಾರ್ಯಕ್ರಮ 1:30 to 2:00 ಮರಾಠಿ ಸಮಯ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: 94.4 FM वेणुधुनी के LE कंसो पे आप ट्यून है और अब तक हम सुन रहे थे ऑल इंडिया रेडियो के सहयोग से प्रस्तुत होने वाले न्यूज। आप सुनते रहे वेणुधुनी 90.4 FM के LE कंसो।
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486286.

ನಮಸ್ಕಾರ ಕೇಳುಗರೆ, ನಾನು ಡಾಕ್ಟರ್ ಸಂತೋಷ್ ವಾಯಂ. KLA ಆಯುರ್ವೇದ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸಕನಾಗಿ ಕಳೆದ 15 ವರ್ಷಗಳಿಂದ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಶಲ್ಯತಂತ್ರ, ಅಂದರೆ ಸರ್ಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ. ನಮ್ಮ ಡಿಪಾರ್ಟ್ಮೆಂಟ್ಗೆ ಬರುವಂತಹ ರೋಗಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಮೂತ್ರ ವ್ಯವಸ್ಥೆಯಲ್ಲಿನ ಕಲ್ಲುಗಳ ಬಗ್ಗೆ ಇರತಕ್ಕಂಥ ರೋಗಿಗಳು ನಮ್ಮ OPD ಹಲವಾರು ಸಾರಿ ಭೇಟಿ ನೀಡ್ತವೆ. ಈ ಮೂತ್ರ ವ್ಯವಸ್ಥೆ ಅಂತ ಹೇಳಿದ್ರೆ, ಮೂತ್ರನಾಳ ಆಗಿರ್ಬೋದು, ಮೂತ್ರಪಿಂಡ ಆಗಿರ್ಬೋದು, ಮೂತ್ರಕೋಶ ಆಗಿರ್ಬೋದು, ಇವು ಎಲ್ಲವೂ ಭಾಗಗಳಲ್ಲಿ ಒಂದು ತರಹದ ಕಲ್ಲುಗಳು ಕಂಡು ಬರ್ತವೆ ರೋಗಿಗಳ ಇದರಲ್ಲಿ. ಈ ರೋಗವನ್ನು ನೋಡೋದಾದರೆ ಪ್ರಪಂಚದಲ್ಲಿ 10-15% ಜನರು ಈ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಇನ್ನು ನಮ್ಮ ದೇಶದಲ್ಲಿ ಅಂತ ತಗೊಂಡ್ರೆ 5-6 ಮಿಲಿಯನ್ ಜನರು ಈ ತೊಂದರೆಯಿಂದ ಬಳಲ್ತಿದ್ದಾರೆ. ಈ ಸಮಸ್ಯೆ ಪ್ರಮುಖವಾಗಿ ಕಾಣಬರುವಂಥದ್ದು 20-55 ವರ್ಷದ ವ್ಯಕ್ತಿಗಳಲ್ಲಿ. ಮತ್ತು ಹೆಚ್ಚಾಗಿ ನಾವು ಈಗ ಜೆಂಡರ್ ಅಂತ ತಗೊಂಡ್ರೆ, ಸ್ತ್ರೀ ಮತ್ತು ಪುರುಷರಿಗೆ ಸಮನ್ವಯವಾಗಿ ತಗೊಂಡ್ರೆ, ಪುರುಷರಲ್ಲಿ ಪ್ರಮುಖವಾಗಿ ಇದು 2-3 ಪಟ್ಟು ಹೆಚ್ಚು ಕಂಡುಬರುವಂಥ ರೋಗಗಳಿದೆ. ಮತ್ತು ಚಿಕ್ಕ ವಯಸ್ಸಿನಲ್ಲಿ ಈ ಥರದ ಮೂತ್ರ ವ್ಯವಸ್ಥೆಯಲ್ಲಿನ ಕಲ್ಲುಗಳು ಕಾಣಬರುವುದು ಅತ್ಯಂತ ವಿರಳ. ಆಮೇಲೆ ಇದಕ್ಕೆ ನಾವು ಕಾರಣಗಳನ್ನು ಹುಡುಕೊಂತ ಹೋದರೆ, ಈ ಕಾರಣಗಳಲ್ಲಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಮೊದಲನೇದಾಗಿ ಜನ್ಮಜಾತ ಅಂತ ಹೇಳ್ತೇವೆ ನಾವು. ಜನ್ಮದಿಂದಲೇ ಕೆಲವೊಂದು ರೋಗಿಗಳಲ್ಲಿ ಕಲ್ಲುಗಳು

ಉತ್ಪಾದನೆ ಆಗುವಂಥ ಒಂದು ಪ್ರಕ್ರಿಯೆ ಇದರಲ್ಲಿರ್ತದೆ ಶರೀರದಲ್ಲಿ. ಈ ಪ್ರಕ್ರಿಯೆ ಜನ್ಮಜಾತವಾಗಿ ಬಂದಿರ್ತದೆ, ಹಾಗಾಗಿ ಅವರಲ್ಲಿ ಕಲ್ಲುಗಳು ಪದೇ ಪದೇ ಆಗ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ಅವರು ಆಹಾರದಲ್ಲಿ ವಿಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಇನ್ನು ಕೆಲವೊಂದು ಕಾರಣಗಳನ್ನು ನೋಡಿದರೆ, ಈ ಕಾರಣಗಳಂತಂದರೆ ವಾತಾವರಣದಲ್ಲಿ ಆಗತಕ್ಕಂಥ ವೈಪರೀತ್ಯಗಳು. ಇತ್ತೀಚೆಗೆ ನಾವು ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಇವೆಲ್ಲವುಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದೆವು. ಈ ವಾತಾವರಣದಲ್ಲಿಯ ವ್ಯತ್ಯಾಸಗಳು ಮಾನವನ ಶರೀರ ಮೇಲೆ ಬಿದ್ದು ಈ ಶರೀರದಲ್ಲಿ ಆಗ್ತಕ್ಕಂಥ ಕ್ರಿಯೆಗಳಲ್ಲಿ ವ್ಯತ್ಯಾಸ ಆಗಿ ಮತ್ತು ಮೂತ್ರನಾಳಗಳಲ್ಲಿ ಪ್ರಮುಖವಾಗಿ ಇಂಥ ಬದಲಾವಣೆಗಳನ್ನಾಗಿ ಮೂತ್ರಕೋಶದಲ್ಲಿ ಅಥವಾ ಮೂತ್ರನಾಳದಲ್ಲಿ ಹರಳುಗಳಾಗುವಂಥ ಸಂಭವ ಆಗ್ತದೆ. ಇನ್ನು ಜೀವನ ಶೈಲಿ, ನಾವು ಇತ್ತೀಚಿನ ಜೀವನ ಶೈಲಿಯನ್ನು ನೋಡಿದರೆ ರೋಗಿಗಳಲ್ಲಿ, ನಮ್ಮ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಾಪುರ್ ಬೆಳಗಾವಿಗೆ ಬರತಕ್ಕಂಥ ರೋಗಿಗಳನ್ನು ನಾವು ನೋಡಿದಾಗ, ಕಳೆದ 15 ವರ್ಷಗಳಲ್ಲಿ 1000+ ರೋಗಿಗಳನ್ನು ನಾವು ತಪಾಸಣೆ ಮಾಡಿ ನೋಡಿದ್ದೇವೆ. ಅವರು ಎಲ್ಲರಲ್ಲಿಯೂ ನಾವು ಕಾರ್ಯಕ್ಷಮತೆಯನ್ನು ನೋಡಿದರೆ, ಅವರ ಕಾರ್ಯವೈಖರಿಯನ್ನು ನೋಡಿದರೆ, ಅವು ಕಾರ್ಯವೈಖರಿ ಮತ್ತು ಜೀವನ ಶೈಲಿ ಎರಡೂ ಒಂದಕ್ಕೊಂದು ಹೊಂದಾಣಿಕೆ ಆಗುವುದಿಲ್ಲ. ಈ ಜೀವನ ಶೈಲಿಯಲ್ಲಿನ ವ್ಯತ್ಯಾಸ ಮತ್ತೊಂದು ಅತ್ಯಂತ ಪ್ರಬಲವಾದ ಕಾರಣ ಆಗ್ತಾ ಉಂಟು ಇತ್ತೀಚೆಗೆ. ಅದು ಆಹಾರ ಆಗಿರ್ಬೋದು. ಆಹಾರ ಅಂದ ತಕ್ಷಣ ನಾವು ಇತ್ತೀಚೆಗೆ ನಾವು ರೋಡಿನ ಬದಿಯಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳ ಸೇವನೆ ಜಾಸ್ತಿ ಆಗಿದೆ ಮತ್ತು ರಾಸಾಯನಿಕ ಪದಾರ್ಥಗಳು ಹಾಕಿದಂಥ ಆಹಾರ ಸೇವನೆಗಳ ಪ್ರಮಾಣವೂ ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಉಂಟು. ಆಮೇಲೆ ಮಕ್ಕಳಲ್ಲಿ ಇತ್ತೀಚಿನ ಕಾಲೇಜ್ ಅಥವಾ ಹೈಸ್ಕೂಲ್ ಹೋಗುವಂಥ ಅಥವಾ ವರ್ಕಿಂಗ್ ಮಾಡುವಂಥ ಜನರಲ್ಲಿ ಈ ಥರದ ಆಹಾರ ಪದಾರ್ಥಗಳು, ಜಂಕ್ ಫುಡ್ಸ್ ಅಂತ ಏನು ಹೇಳ್ತವೆ, ಇಂಥ ಪದಾರ್ಥಗಳನ್ನು ಸೇವನೆ ಜಾಸ್ತಿ ಆಗಿರೋದ್ರಿಂದ ಇದು ಆಹಾರ ಪಚನ ಕ್ರಿಯೆಗೆ ಪೆಟ್ಟು ಬಿದ್ದು, ಆಮೇಲೆ ಆಹಾರ ಪಚನ ಕ್ರಿಯೆ ಆಗಿ ಲಾಸ್ಟ್ ಅಂದರೆ ಕಡೆಯದಾಗಿ ಏನು ಒಂದು ಒಳ್ಳೆಯ ರಸ ಉದ್ಭವ ಆಗಬೇಕು ಅದಾಗುವುದಿಲ್ಲ ಶರೀರದಲ್ಲಿ. ಹಾಗಾಗಿ ಇದು ಒಂದು ಥರ ಪ್ರಮುಖವಾದಂಥ ಕಾರಣ ಅಂತ ಹೇಳ್ಬೋದು. ಇನ್ನು ವಿಹಾರ, ನಾವು ಆಹಾರ ವಿಹಾರ ಅಂತ ಹೇಳೋ ಕಾರಣಗಳನ್ನು ಹೇಳ್ತೇವೆ. ವಿಹಾರ ಅಂತಂದರೆ ಈಗ ನಾವು ದೈನಂದಿನ ಚಟುವಟಿಕೆಗಳನ್ನು ಏನು ಮಾಡ್ತೇವೆ, ಮೊದಲಿನ ಕಾಲದಲ್ಲಿ ಚಟುವಟಿಕೆ ಅಂದ ತಕ್ಷಣ ಎದ್ದ ತಕ್ಷಣ ಹಲವೊಂದು ಚಟುವಟಿಕೆಗಳು ನಿಯಮಿತವಾಗಿ ಸಾಗ್ತಿದ್ವು. ಈ ನಿಯಮಿತವಾದಂಥ ಚಟುವಟಿಕೆಗಳಲ್ಲಿ ವ್ಯತ್ಯಾಸ ಕಂಡುಬರುವುದು ಆಲ್ಸಿ ಜೀವನ, ಐಷಾರಾಮಿ ಜೀವನಗಳಲ್ಲಿ ತೊಡಗೋದ್ರಿಂದ ಅದೇ ಅತಿಯಾದ ಶ್ರಮ, ನಮ್ಮ ಶ್ರಮಕ್ಕೆ ಅತಿಯಾದಂಥ ಒಂದು ಪ್ರೆಸ್ ಕೊಟ್ಟು ಅತಿಯಾದಂಥ ಒಂದು ಶ್ರಮವನ್ನು ಮಾಡೋದ್ರಿಂದ ಅದು ಕೂಡ ಒಂದು ರೀತಿಯಲ್ಲಿ ನಮ್ಮ ಶರೀರಕ್ಕೆ ಪೆಟ್ಟು ಬೀಳ್ತದೆ. ಆಮೇಲೆ ಐಷಾರಾಮಿ ಜೀವನ ಅಂತ ಹೇಳಿದ್ರೆ ಶ್ರಮ ಇಲ್ಲದೆ ಇರುವುದು, ಶ್ರಮ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಶರೀರದಲ್ಲಿ ಉತ್ಪಾದನೆಯಾಗುವಂತಹ ಕೆಲವೊಂದು ಪದಾರ್ಥಗಳು ಅವುಗಳ ಶೇಖರಣೆ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಈ ಶೇಖರಣೆ ಆದಂಥ ಪದಾರ್ಥಗಳು ಒಂದು ಕಲ್ಲಿನ ರೂಪವನ್ನು ಪಡ್ಕೊಳ್ತವೆ ಅಂತ ಹೇಳ್ಬೋದು. ಇನ್ನು ವ್ಯಾಯಾಮ, ನಿಯಮಿತವಾಗಿ ಎಷ್ಟು ಬೇಕೋ ಅಷ್ಟು ವ್ಯಾಯಾಮವನ್ನು ಮಾಡಲೇಬೇಕು. ಪ್ರತಿಯೊಬ್ಬ ಮನುಷ್ಯರು ಒಂದು ತರಹದ ವ್ಯಾಯಾಮವನ್ನು ಮಾಡಲೇಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ವ್ಯಾಯಾಮ ಅಥವಾ ವ್ಯಾಯಾಮ ಇಲ್ಲದೇ ಇರಬಹುದು, ಇವೆರಡರ ಮಧ್ಯದಲ್ಲಿ ನಿಯಮಿತವಾದಂಥ ವ್ಯಾಯಾಮವು ಕಾಣಬರುವುದಿಲ್ಲ. ಇದು ಒಂದು ಪ್ರಮುಖವಾದಂಥ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅತಿಯಾದ ವ್ಯಾಯಾಮ ಮಾಡೋದ್ರಿಂದ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತದೆ. ದೇಹದಲ್ಲಿನ ನೀರಿನ ಅಂಶ ಕಡಿಮೆ ಆಗೋದ್ರಿಂದ ಆ ನೀರಿನ ಅಂಶ ಕಡಿಮೆ ಆದದ್ದಕ್ಕೆ ಅನುಗುಣವಾಗಿ ನೀರನ್ನು ಸೇವಿಸುವುದು ಕಡಿಮೆ ಆಗ್ತಾ ಉಂಟು ಇತ್ತೀಚಿನ ದಿನಗಳಲ್ಲಿ. ಇತ್ತೀಚಿನ ನೀರು ಸೇವಿಸುವುದು ಅಂತ ಹೇಳಿದ್ರೆ ಮದ್ಯಪಾನ ಮಾಡುವುದು, ಅದು ಒಂದು ದೊಡ್ಡ ಹವ್ಯಾಸವಾಗಿ ಮಾರ್ಪಟ್ಟಿದೆ ಇತ್ತೀಚಿನ. ಇನ್ನೂ ಒಂದು ಅಂತ ಹೇಳಿದ್ರೆ ಈಗಿನ ಸಾಫ್ಟ್ ಡ್ರಿಂಕ್ಸ್ ಅಥವಾ ಏರಿಯೇಟೆಡ್ ಡ್ರಿಂಕ್ಸ್ ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಏನು ಹೇಳ್ತೇವೆ ನಾವು, ಪೆಪ್ಸಿ, ಕೋಕೋ ಕೋಲಾ, ಇಂಥವುಗಳ ಸೇವನೆ ಜಾಸ್ತಿ ಆಗೋದ್ರಿಂದ ಇವು ಕೂಡ ನಮ್ಮ ಶರೀರದಲ್ಲಿ ಪೆಟ್ಟು ಬಿದ್ದು, ಶರೀರದ ಪಚನ ಕ್ರಿಯೆಗೆ ಪೆಟ್ಟು ಬಿದ್ದು, ಅಥವಾ ಅವುಗಳ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅಂತ ಏನು ಹೇಳ್ತೇವೆ ನಾವು, ವಿಷಕಾರಿ ಪದಾರ್ಥ ಅಂತ ಏನು ಹೇಳ್ತೇವೆ, ಅವು ಹೊರ ಹೋಗಲಿಕ್ಕೆ ಸಾಧ್ಯ ಮಾಡುವುದಿಲ್ಲ. ಸೊ ಈ ಥರದ ವಿಷಕಾರಿ ಪದಾರ್ಥಗಳು ಶೇಖರಣೆ ಆಗೋದ್ರಿಂದ ಕೂಡ ಕಲ್ಲುಗಳಾಗುವಂಥ ಸಂದರ್ಭ ಬರ್ತದೆ. ಇನ್ನೊಂದು ಪ್ರಮುಖ ಕಾರಣ ಅಂದರೆ ನಿದ್ರಾಹೀನತೆ. ಇತ್ತೀಚಿನ ಒಂದು ಒಂದು ಒಂದು ಒಂದು ಒಂದು ಸರ್ವೆ ಪ್ರಕಾರ 100ರಲ್ಲಿ 60% ಮನುಷ್ಯರಲ್ಲಿ ನಿದ್ರಾಹೀನತೆ ಒಂದು ಕಾಮನ್ ಆಗಿ ಸಾಮಾನ್ಯವಾದಂಥ ಕಾರಣ ಒಂದು ಕಂಡುಬರ್ತದೆ. ಇದು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಇದು ಮೂತ್ರ ವ್ಯವಸ್ಥೆಯಲ್ಲಿ ಹರಳ ಆಗಲಿಕ್ಕೆ ಕಾರಣ ಆಗದೇ ಇರ್ಬೋದು, ಬಟ್ ಇಂಡೈರೆಕ್ಟ್ಲಿ ಇದು ಒಂದು ತರಹದ ಒಂದು ಕಾರಣವನ್ನು ಉದ್ಭವ ಮಾಡೇ ಮಾಡ್ತದೆ. ಸೊ ಹಾಗಾಗಿ ನಿದ್ರಾಹೀನ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲರೂ ಕೆಲಸದ ಒತ್ತಡಕ್ಕೆ ಮನೆಯದು, ರಾತ್ರಿ ಹಗಲಿ ಅಂತ ದುಡಿಯೋ ಒಂದು ಪರಿಸ್ಥಿತಿ ಬಂದಾಗ ಈ ಥರದ ಸಮಸ್ಯೆಗಳು ಉದ್ಭವ ಆಗ್ತವೆ. ಸೊ ನಿದ್ರಾಹೀನತೆಯೂ ಕೂಡ ಒಂದು ಪ್ರಮುಖವಾದಂಥ ಕಾರಣ ಇರ್ತದೆ. ಇನ್ನು ನೆಕ್ಸ್ಟ್ ಹೇಳೋದು ಅಂತ ಹೇಳಿದ್ರೆ ಈ ಸಾಫ್ಟ್ ಡ್ರಿಂಕ್ಸ್, ನಾನು ಆಗಲೇ ಹೇಳಿದೆ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋದ್ರಿಂದ ಅದು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರೋದ್ರಿಂದ ಅದರಲ್ಲಿರ್ತಕ್ಕಂಥ ಲವಣಾಂಶಗಳು ಏನಿರ್ತವೆ, ಅತಿಶಯವಾದಂಥ ಲವಣಾಂಶಗಳು ಅವು ಸ್ಫಟಿಕ ರೂಪದಲ್ಲಿ ಕನ್ವರ್ಟ್ ಆಗ್ತವೆ ಶರೀರದಲ್ಲಿ. ಆ ಥರ ಕನ್ವರ್ಟ್ ಆದಾಗ ಅವು ಕಿಡ್ನಿಯಿಂದ ಹೊರಗೆ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾವಾಗ ಇವು ಕಿಡ್ನಿ ಮತ್ತು ಮೂತ್ರ ವ್ಯವಸ್ಥೆಯಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಆವಾಗ ಮೂತ್ರಪಿಂಡ ಅಥವಾ ಮೂತ್ರನಾಳ ಅಥವಾ ಮೂತ್ರಕೋಶದಲ್ಲಿ ಹರಳುಗಳು ಉತ್ಪನ್ನವಾಗುವಂಥ ಪರಿಸ್ಥಿತಿ ಬರ್ತದೆ. ಇನ್ನು ಕೆಲವು ಜನರು ತಿಳ್ಕೊಂಡಿರ್ತಾರೆ ಈ ಟೊಮ್ಯಾಟೊ, ಕೋಸು ಮತ್ತು ಇವುಗಳನ್ನು ತಿನ್ನೋದ್ರಿಂದ

ಕಿಡ್ನಿ ಸ್ಟೋನ್ಗಳು ಅಥವಾ ಮೂತ್ರ ವ್ಯವಸ್ಥೆಯಲ್ಲಿ ಸ್ಟೋನ್ಗಳಾಗ್ತಾವೆ ಅಂತೇಳಿ. ಬಟ್ ಎಲ್ಲರೂ ಟೊಮ್ಯಾಟೊ ತಿಂತಾರೆ, ಅದಕ್ಕೆ ಎಲ್ಲರಲ್ಲೂ ಸ್ಟೋನ್ ಕಂಡು ಬರೋದಿಲ್ಲ, ಕೆಲವೊಂದು ಜನರಲ್ಲಿ ಮಾತ್ರ ಕಂಡು ಬರ್ತದೆ. ಆದರೆ ಈ ಟೊಮ್ಯಾಟೊವನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ, ನಾನು ಆಹಾರದಲ್ಲಿ ಹೇಳಿದೆ, ಆಹಾರ ಎಷ್ಟು ಬೇಕೋ ನಿಯಮಿತವಾಗಿ ಹಿತಮಿತವಾಗಿ ಸೇವಿಸಿದರೆ ಅದು ಆಹಾರ ಆಗ್ತದೆ. ಆಹಾರವನ್ನು ನಾವು ಹಿತಮಿತವನ್ನು ಬಿಟ್ಟು ಮಿತಿ ಮೀರಿ ತಿಂದರೆ ಅದು ವಿಷವಾಗಿ ಪರಿಣಾಮ ಆಗ್ತದೆ. ಸೊ ಅದೇ ತರಹ ಅತಿಯಾದ ಟೊಮೆಟೊ ಸೇವನೆ ಅಥವಾ ಕೋಸು ಸೇವನೆ ಅಂತ ಏನಾದರೂ ಆಗಿದ್ದಿದ್ರೆ ಅಲ್ಲೇನಾಗ್ತದೆ, ಇವು ಪ್ರೇರೇಪಿಸುವಂಥ ಕಾರಣಗಳಾಗ್ತವೆ ಹೊರತು ಇವು ಡೈರೆಕ್ಟಾಗಿ ಇವು ತಿಂದರೆ ಟೊಮೆಟೊ ತಿಂದುಬಿಟ್ರೆ ಸ್ಟೋನ್ ಆಗ್ತದೆ ಅಂತ ಅನ್ನುವಂಥ ಭ್ರಮೆ ಇರಬಾರ್ದು. ಸೊ ಹಾಗಾಗಿ ಇವೆಲ್ಲವೂ ಕಾರಣಗಳು ಒಟ್ಟುಗೂಡಿ ಒಂದು ಮೂತ್ರ ವ್ಯವಸ್ಥೆಯಲ್ಲಿ ಕಲ್ಲುಗಳಾಗಲಿಕ್ಕೆ ಒಂದು ಮೇನ್ ಕಾರಣಗಳಂತ ಆಗ್ತವೆ. ಮತ್ತು ಇನ್ನು ಮೂತ್ರನಾಳದಲ್ಲಿ ಕಲ್ಲುಗಳಂತೂ ನೋಡಿದರೆ ಅದರಲ್ಲಿ ಹಲವಾರು ತೆರನಾದ ಕಲ್ಲುಗಳು ಬರ್ತವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಆಕ್ಸಾಲೇಟ್, ಅಧಿಕ ಪ್ರಮಾಣದಲ್ಲಿ ನಾವು ಕಂಡುಬರುವಂಥದ್ದು ಆಕ್ಸಾಲೇಟ್ ಇರುವಂಥ ಪದಾರ್ಥಗಳು, ಅಂದರೆ ಕೋಸು, ಸೊಪ್ಪು, ಬೀಟ್ರೂಟ್, ಕಪ್ಪು ಚಹಾ, ಚಾಕ್ಲೇಟ್, ಗೋಧಿ ಹಿಟ್ಟು, ಬೀಜಗಳು, ಇಂಥದ್ದೆಲ್ಲ ಅತಿಯಾದ ಸೇವನೆ ಮಾಡೋದ್ರಿಂದ ಈ ಪದಾರ್ಥಗಳಲ್ಲಿರ್ತಕ್ಕಂಥ ಆಕ್ಸಾಲೇಟ್ ಎನ್ನುವಂಥ ಒಂದು ಪದಾರ್ಥ ಏನಿರ್ತದೆ ಅದು ಸ್ಫಟಿಕ ರೂಪದಲ್ಲಿ ಪರಿವರ್ತನೆ ಆಗ್ತದೆ ಶರೀರದಲ್ಲಿ. ಇದು ಯಾವಾಗ ಸ್ಫಟಿಕ ರೂಪದಲ್ಲಿ ಪರಿವರ್ತನೆ ಆಗ್ತದೋ ಆ ಸಂದರ್ಭದಲ್ಲಿ ಸ್ಟೋನ್ಗಳಾಗುವುದು ಅಥವಾ ಹರಳುಗಳು ಮೂತ್ರ ವ್ಯವಸ್ಥೆಯಲ್ಲಿ ಖಂಡಿತವಾಗಿ ಆಗ್ತವೆ. ಆದರೆ ಇವುಗಳನ್ನು ಹಿತಮಿತವಾಗಿ ಬಳಸಿ ಇದರೊಟ್ಟಿಗೆ ನಾವು ನೀರಿನ ಪ್ರಮಾಣವನ್ನು ಸೇವನೆ ಅಧಿಕ ಮಾಡೋದರಿಂದ ಈ ಥರದ ಸಮಸ್ಯೆಗೆ ಆಗಲು ಸಾಧ್ಯವಾಗುವುದಿಲ್ಲ. ಹಾಗಾದರೆ ಈ ಮೂತ್ರ ವ್ಯವಸ್ಥೆಯಲ್ಲಿ ಕಲ್ಲುಗಳು ಇದ್ದಾವೆ ಆಗಿದ್ದಾವೆ ಅಂತ ಒಬ್ಬ ರೋಗಿಗೆ ಕಂಡುಬರುವುದೇ ಯಾವಾಗ, ಅಂಥ ಲಕ್ಷಣಗಳೇನು ಅಂತ ನೋಡಿದರೆ ವಿಪರೀತವಾದಂಥ ಹೊಟ್ಟೆ ನೋವು. ಈ ಹೊಟ್ಟೆ ನೋವು ಹೇಗಿರ್ತದೆ ಅಂತ ಹೇಳಿದ್ರೆ ಹೆರಿಗೆ ನೋವಿನ ಹೊಟ್ಟೆ ನೋವಿಗಿಂತ ಹೆಚ್ಚಿಗೆ ಹೊಟ್ಟೆ ನೋವು ಇರ್ತದೆ. ಸೊ ಈ ಹೊಟ್ಟೆ ನೋವು ಇರಬಹುದು, ಅಥವಾ ಸೊಂಟ ನೋವು ಬರ್ತದೆ, ಅಥವಾ ಈ ನೋವು ಬರುವಾಗ ವಾಂತಿ ಬರ್ತದೆ, ಅದು ವಾಂತಿ ಒಂದು ಎರಡು ಸಲ ಬಂದು ಮತ್ತೆ ನಿಲ್ತದೆ. ನೆಕ್ಸ್ಟ್ ವಾಂತಿ ಬರುವ ಹೊತ್ತಿನಲ್ಲಿ ಮೂತ್ರದಲ್ಲಿ ಉರಿ ಕಂಡು ಬರಬಹುದು ರೋಗಿಗಳಲ್ಲಿ. ಮತ್ತು ಇನ್ನೂ ಕೆಲವೊಂದು ರೋಗಿಗಳಲ್ಲಿ ನಾವು ಮೂತ್ರದ ಮೂಲಕ ರಕ್ತಕಣಗಳು ಹೊರಗೆ ಬರ್ತವೆ, ಸೊ ರಕ್ತ ಮೂತ್ರವೂ ಕಾಣಬರ್ತದೆ. ಆಮೇಲೆ ಕೆಲವೊಂದು ಸಲ ಮೂತ್ರ ನಾಳ ಅಥವಾ ಮೂತ್ರ ವ್ಯವಸ್ಥೆಯಲ್ಲಿ ಮೂತ್ರಕೋಶ, ಮೂತ್ರಪಿಂಡ ಇವು ಯಾವುದರಲ್ಲಿಯೂ ಕೂಡ ಮೂತ್ರದ ಹರಳುಗಳಿಂದ ಸೋಂಕು ಕೂಡ ತಗಲ್ಬೋದು, ಹಾಗಾಗಿ ಅಲ್ಲಿ ಬಾವು ಕೂಡ ಬರಬಹುದು. ಸೊ ಈ ಥರ ಎಲ್ಲ ಸಮಸ್ಯೆಗಳು ಕಂಡು ಬಂದಾಗ ನಾವು ಈ ಮೂತ್ರಕೋಶದ ಅಥವಾ ಮೂತ್ರ ವ್ಯವಸ್ಥೆಯಲ್ಲಿ ಈ ರೋಗಿಯು ಮೂತ್ರ ವ್ಯವಸ್ಥೆಯಲ್ಲಿ ಹರಳುಗಳಿಂದ ಬಳಲ್ತದೆ ಅಂತ ನಾವು ಗುರುತ ಮಾಡ್ಕೊಳ್ಬೋದು. ಹಾಗಾದರೆ ಈ ಮೂತ್ರ ವ್ಯವಸ್ಥೆಯಲ್ಲಿ ಹರಳುಗಳು ಆಗಬಾರ್ದು ಅಂತಂದರೆ ಏನೆಲ್ಲ ನಾವು ಉಪಾಯಗಳನ್ನು ಮಾಡ್ಕೊಳ್ಬೋದು? ಮೊದಲನೇದಾಗಿ ಜೀವನ ಶೈಲಿಯನ್ನು ಸುಧಾರಿಸ್ಕೊಳ್ಬೇಕು. ಜೀವನ ಶೈಲಿಯನ್ನು ಸುಧಾರಿಸ್ಕೊಳ್ಳೋದು ಅಂತ ಹೇಳಿದ್ರೆ ಕೆಲಸ ಬಿಡುವುದು ಅಂತಲ್ಲ, ಅತಿಯಾದ ಕೆಲಸ ಮಾಡಬೇಕು ಅಂತಲ್ಲ, ಕೆಲಸಕ್ಕೆ ಎಷ್ಟು ಒತ್ತಡ ಇರ್ತದೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಕೆಲಸವನ್ನು ಮಾಡೋದು, ಅದಕ್ಕೆ ತಕ್ಕ ಹಾಗೆ ನಿದ್ದೆಯನ್ನು ಮಾಡುವುದು, ಅದೇ ತರನಾದ ಆಹಾರ ಪದಾರ್ಥಗಳ ಸೇವನೆಯಲ್ಲಿ ಸ್ವಲ್ಪ ಕೊಂಚ ನಾವು ಗಮನವನ್ನು ವಹಿಸಿದರೆ, ಪ್ರಮುಖವಾಗಿ ತೀಕ್ಷ್ಣವಾದಂಥ ಆಹಾರಗಳನ್ನು ಕಡಿಮೆ ಮಾಡೋದು, ರೋಡ್ ಸೈಡಲ್ಲಿರ್ತಕ್ಕಂಥ ಜಂಕ್ ಫುಡ್ಸನ್ನು ಕಡಿಮೆ ಮಾಡೋದು, ಆಮೇಲೆ ಸಾಫ್ಟ್ ಡ್ರಿಂಕ್ಸ್ ಇಂಥ ಪದಾರ್ಥಗಳ ಸೇವನೆ ಕಡಿಮೆ ಮಾಡೋದು, ಅದರ ಬದಲಾಗಿ ಪಾನೀಯ ಪದಾರ್ಥಗಳನ್ನು ತಂಪಾದ ಪಾನೀಯ ಪದಾರ್ಥಗಳಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀರಿನ ಅಂಶ ಇರುವಂಥ ಪದಾರ್ಥಗಳನ್ನು ಸೇವನೆ ಮಾಡೋದು. ಈಗ ನೀರಿನ ನೀರು ಇರುವಂಥ ಅಂಶಗಳನ್ನು ಅಥವಾ ನೀರನ್ನು ಜಾಸ್ತಿ ಕುಡಿಯಿರಿ ಅಂತ ಹೇಳಿದ್ರೆ ಎಷ್ಟು ಲೀಟ್ರ್ ಕುಡಿಬೇಕು ಅಂತ ಆಗ್ತದೆ. ಎಷ್ಟು ಲೀಟ್ರ್ ಅಂತ ಹೇಳಿದ್ರೆ ದಿನಕ್ಕೆ ಒಬ್ಬ ಸಾಮಾನ್ಯವಾದಂಥ ಮನುಷ್ಯ ಸೇವಿಸಬೇಕಾದಂಥ ಪ್ರಮಾಣ ಅಂತ ಹೇಳಿದ್ರೆ 2-4 ಲೀಟ್ರ್ ಮಿನಿಮಮ್ ನೀರು ಕುಡಿಬೇಕು. ಒಬ್ಬರು ಬೆಳಗ್ಗೆ 8 ಗಂಟೆಯಿಂದ ಹಿಡಿದು ಸಾಯಂಕಾಲ 7 ಗಂಟೆವರೆಗೂ ಒಂದು 2-4 ಲೀಟ್ರ್ವರೆಗೂ ನೀರು ಹಿತಮಿತವಾಗಿ ಬಳಸಬೇಕು. ಸೊ ಈ ನೀರಿನ ಬಳಕೆ ಪ್ರಮಾಣ ಎಷ್ಟಿರ್ತದೋ ಅಷ್ಟೇ ತರಹದ ನಾವು ಮೂತ್ರ ವೇಗ ಬಂದಾಗ ಅದನ್ನು ಧಾರಣೆ ಮಾಡಬಾರ್ದು. ಅಂದರೆ ಮೂತ್ರ ಬಂದಾಗ ಅದನ್ನು ಆಗಲೇ ವಿಸರ್ಜನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ತಡೆದುಕೊಂಡು ಕೂತ್ಕೊಂಡು ಕೂತ್ರೆ ಅದು ಮತ್ತೆ ಇದು ಲವಣಾಂಶಗಳು ಅದರ ಶರೀರದಲ್ಲಿರ್ತಕ್ಕಂಥ ಆ ಮೂತ್ರದಲ್ಲಿ ಇರ್ತಕ್ಕಂಥ ಲವಣಾಂಶಗಳು ಮತ್ತೆ ಸ್ಫಟಿಕ ರೂಪ ಅಂತ ಹೇಳ್ತಾ ಮತ್ತೆ ನಮಗೆ ಮೂತ್ರ ವ್ಯವಸ್ಥೆಯಲ್ಲಿ ಕಲ್ಲುಗಳ ಸಮಸ್ಯೆ ಕಂಡು ಬರ್ತದೆ. ಇದು ಒಂದು. ಆಮೇಲೆ ಇನ್ನು ಆಹಾರದಲ್ಲಿ ತೀಕ್ಷ್ಣವಾದಂಥ ಮತ್ತು ಅತಿಯಾದ ಕ್ಷಾರೀಯ ಅಥವಾ ಲವಣಾಂಶ ಇರತಕ್ಕಂಥ ಪದಾರ್ಥಗಳನ್ನು ಕಡಿಮೆ ಪ್ರಯೋಗ ಮಾಡಬೇಕು. ಉಪ್ಪಿನ ಅಂಶ ಕಡಿಮೆ ಇರಬೇಕು. ಆಮೇಲೆ ಹಣ್ಣು ಹಂಪಲುಗಳ ಪದಾರ್ಥಗಳು ಸ್ವಲ್ಪ ಸೇವನೆ ಜಾಸ್ತಿ ಇರಬೇಕು. ಅಂದರೆ ಸಿಟ್ರಿಕ್ ಆಸಿಡ್ ಇರುವಂಥ ಪದಾರ್ಥಗಳ ಸೇವನೆಯನ್ನು ಜಾಸ್ತಿ ಮಾಡಿದರೆ ನಾವು ಮೂತ್ರ ವ್ಯವಸ್ಥೆಯಲ್ಲಿ ಹರಳುಗಳ ಒಂದು ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಈಗ ಎಲ್ಲರಿಗೂ ತಿಳಿದ ಹಾಗೆ ಮೂತ್ರ ವ್ಯವಸ್ಥೆಯಲ್ಲಿ ಹರಳುಗಳು ಕಂಡು ಬಂದರೆ ಒಂದು ಲೇಸರ್ ಥೆರಪಿ ಅಂತ ನೆನಪಿಗೆ ಬರ್ತದೆ, ಇಲ್ಲ ಆಪರೇಷನ್ ಮಾಡಬೇಕೇನೋ ಅನ್ನೋ ಒಂದು ಭಯ ಬರ್ತದೆ. ಆದರೆ ನಾನು ಕಳೆದ 15 ವರ್ಷಗಳಲ್ಲಿ 1000 ರೋಗಿಗಳನ್ನು ನಾನು ನೋಡಿದ್ದೇನೆ. 1000 ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ, ಚಿಕಿತ್ಸೆಯನ್ನು ಮಾಡಿದ್ದೇವೆ. ಅತಿಯಾದ ಸುಲಭ ವಿಧಾನದಲ್ಲಿ ನಾವು ಚಿಕಿತ್ಸೆಯನ್ನು ಮಾಡಬಹುದು. ಆದರೆ ಎಲ್ಲ ಮೂತ್ರನಾಳದ ಹರಳುಗಳಿಗೆ ಶಸ್ತ್ರಚಿಕಿತ್ಸೆ ಬೇಕೆನ್ನುವ ಒಂದು ಭ್ರಮೆ ಇದೆಯಲ್ಲ, ಅದು ತಪ್ಪು. ಅದೇ ತರನಾಗಿ ನಮ್ಮ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಾಪುರ್ ಬೆಳಗಾವಿಯಲ್ಲಿ ನಾವು OPD No. 8 ಇಲ್ಲಿ ನಾವು ಹಲವಾರು ರೋಗಿಗಳಿಗೆ ಮೂತ್ರ ವ್ಯವಸ್ಥೆಯಲ್ಲಿ ಹರಳುಗಳು ಇದ್ದಂಥ ರೋಗಿಗಳಿಗೆ ನಾವು ಆಯುರ್ವೇದ ಚಿಕಿತ್ಸೆಯನ್ನು ಕೊಟ್ಟು ಸಕ್ಸಸ್ಫುಲ್ ಆಗಿ ಅವನ್ನು ಗುಣಪಡಿಸಿದ್ದೇವೆ. ಸೊ ಈ ಒಂದು

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ವಂದೇ ಪಿಯೂಷದಾಯಕಂ.
2: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा एम्पावर 365 कल्पनेपासून कंपनीपर्यंत. रविवार दिनांक 18 ऑक्टोबर 2026 रोजी हुबळी येथे यशस्वी आणि फायदे उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.
3: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: केलीज डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा. समर्पित फेटल मेडिसिन युनिट, ज्यामध्ये एक इनहाऊस पूर्णवेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती सेकंड फ्लोर, केलीज डॉक्टर प्रभाकर कोरी हॉस्पिटल आणि MRC. फोन नंबर 0831255530 आणि 2473777 एक्सटेन्शन 1530.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ OPD ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148135 ಹಾಗೂ 8123871607.

ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCA

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಗರ್ಭಾವಸ್ಥೆ ಅನ್ನುವುದು ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲೂ ಒಂದು ಅತ್ಯಂತ ಸಂಭ್ರಮದ ಮತ್ತು ಸಂವೇದನಾಶೀಲ ಹಂತ ಅಲ್ವಾ ಸ್ನೇಹಿತರೆ? ಆದರೆ ಈ ಸಮಯದಲ್ಲಿ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವು ಕೂಡ ಅವಳಿಗೆ ಅಷ್ಟೇ ಮುಖ್ಯವಾಗುತ್ತೆ. ಆತಂಕ, ಒತ್ತಡ, ಭಯ, ಅನಿಶ್ಚಿತತೆ ಇವುಗಳನ್ನ ಅನೇಕ ಮಹಿಳೆಯರು ಅನುಭವಿಸ್ತಾ ಇರ್ತಾರೆ. ಹಾಗಿದ್ರೆ ಗರ್ಭಾವಸ್ಥೆಯ ಆತಂಕ ಅಂದ್ರೇನು, ಅದನ್ನು ಹೇಗೆ ಗುರುತಿಸಬಹುದು, ತಾಯಿ ಮತ್ತು ಮಗುವಿನ ಆರೋಗ್ಯದ ಮೇಲೆ ಅದರ ಪರಿಣಾಮಗಳೇನು, ಈ ಎಲ್ಲ ಮಹತ್ವದ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕಿ. ಇವರು ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಮನೋವೈದ್ಯರಾಗಿ, ಜೊತೆಗೆ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸರ್, ಈಗ ಗರ್ಭಾವಸ್ಥೆ ಅನ್ನುವುದು ಮಹಿಳೆಯ ಜೀವನದ ಒಂದು ಅತ್ಯಂತ ಒಂದು ವಿಶೇಷ ಹಂತ ಅಂತಾನೆ ಹೇಳಬಹುದು. ಈ ಸಂದರ್ಭದ ಆ ಒಂದು ಗರ್ಭಿಣಿ ಮಹಿಳೆಯ ಮಾನಸಿಕ ಆರೋಗ್ಯ ಅಂದ್ರೆ ಏನು ಸರ್?
1: ಗರ್ಭಿಣಿ ಮಹಿಳೆಯ, ನೀವು ಹೇಳದಂಗೆ ಗರ್ಭಾವಸ್ಥೆ ಅನ್ನೋದು ಬಹಳ ಒಂದು ಮುಖ್ಯವಾದಂತ ಘಟ್ಟ ಆಗ್ತದೆ ಒಬ್ಬ ಮಹಿಳೆಯ ಜೀವನದಲ್ಲಿ. ಈ ಒಂದು ಘಟ್ಟದಲ್ಲಿ ಆ ಮಹಿಳೆಗೆ ಸಾಕಷ್ಟು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮಹತ್ವ ನಾವು ಅರಿವು ಮಾಡಿಕೊಡ್ಬೇಕಾಗ್ತದೆ. ಯಾಕಂದ್ರೆ ಸಾಕಷ್ಟು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಕೆಲವೊಬ್ಬರಿಗೆ ಎದುರಾಗಬಹುದು. ಗರ್ಭಾವಸ್ಥೆಯಲ್ಲಿ ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂತಂದ್ರೆ, ಆ ಒಂದು ಗರ್ಭಿಣಿ ಗರ್ಭಾವಸ್ಥೆ ವಹಿಸಿಕೊಂಡಾಗಿಂದ ಅವಳ ನಿದ್ರೆ, ಅವಳ ಹಸಿವು, ಅವಳ ಮನಸ್ಥಿತಿ ಒಟ್ಟಾರೆ ಹೆಂಗಿದೆ ಅನ್ನೋದ್ರ ಮೇಲೆ ಅವಳು ಮಾನಸಿಕವಾಗಿ ಆರೋಗ್ಯವಾಗಿದ್ದಾಳೋ ಇಲ್ಲೋ ಅನ್ನೋದನ್ನ ನಾವು ಗೊತ್ತು ಮಾಡ್ಕೋಬಹುದಾಗ್ಯದ. ಸೊ ಒಂದು ಮಹಿಳೆ ಸರಿಯಾಗಿ ನಿದ್ರೆ ಮಾಡ್ತಿದ್ರೆ, ಅವಳ ಮನಸ್ಥಿತಿ ಶಾಂತವಾಗಿದ್ರೆ, ಮನಸ್ಸಿನಲ್ಲಿ ಯಾವುದೇ ಬೇಜಾರು, ಭಯ, ಖಿನ್ನತೆ, ದುಗುಡ ಅಥವಾ ಇನ್ನಿತರವಾದಂಥ ಒಂದು ಮಾನಸಿಕ ತುಮುಲಗಳು ಅಥವಾ ಭಾವನಾತ್ಮಕ ತುಮುಲಗಳು ಇಲ್ಲ ಅಂತಂದಾಗ ನಾವು ಅವಳು ಆರೋಗ್ಯವಾಗಿದ್ದಾಳೆ ಅಂತ ಹೇಳಬಹುದು.
0: ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅನೇಕ ಗರ್ಭಿಣಿ ಮಹಿಳೆಯರು ಏನು ಅಂದ್ರೆ ಆತಂಕ ಮತ್ತೆ ಒತ್ತಡವನ್ನ ಅನುಭವಿಸ್ತಾ ಇರ್ತಾರೆ. ಇದಕ್ಕೆ ಪ್ರಮುಖ ಕಾರಣಗಳು ಏನೆಲ್ಲ ಇರಬಹುದು ಸರ್?
1: ಇದಕ್ಕೆ ಕಾರಣಗಳು ಹಲವಾರು. ಜೈವಿಕ ಕಾರಣಗಳನ್ನಂತ ನಾವು ನೋಡಿದಾಗ, ಬಯೋಲಾಜಿಕಲ್ ರೀಸನ್ಸ್ ಅಂತ ನೋಡಿದಾಗ, ಆ ಒಂದು ಮಹಿಳೆಗೆ ಗರ್ಭಾವಸ್ಥೆಗೂ ಮುಂಚೆನೂ ಯಾವುದಾದ್ರೂ ಕಾರಣಕ್ಕೆ ಅವಳಿಗೆ ಒತ್ತಡ, ಖಿನ್ನತೆ, ಆತಂಕ ಅಂದ್ರೆ ನಾವು ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಈ ಸಿಂಪ್ಟಮ್ಸ್ ಅವಳಿಗೆ ಮೊದಲಿಂದನೂ ಇದ್ರೆ ಅದು ಗರ್ಭಾವಸ್ಥೆಯಲ್ಲಿ ಹೆಚ್ಚಿಗೆ ಕಂಡು ಬರಬಹುದು. ಅಂದ್ರೆ ಗರ್ಭಾವಸ್ಥೆಯಲ್ಲಿ ಹಾರ್ಮೋನ್ಗಳ ವ್ಯತ್ಯಯ ಆಗ್ತದೆ ಗರ್ಭಾವಸ್ಥೆ ಅಥವಾ ಡಿಲಿವರಿ ನಂತರ, ಬಾಣಂತನ ಅಂತ ನಾವು ಅಂತೀವಲ್ಲ. ಸೊ ಈ ಟೈಮಲ್ಲಿ ಒಬ್ಬ ಮಹಿಳೆಯ ಒಂದು ಶರೀರದಲ್ಲಿ ಹಾರ್ಮೋನ್ಗಳು ಏರ್ಪೇರ್ ಆಗೋದ್ರಿಂದ ಯಾರಿಗಾದ್ರೂ ಮುಂಚೆಯಿಂದನೇ ಕೆಲವೊಂದು ಮಾನಸಿಕ ಸಮಸ್ಯೆಗಳಿದ್ದರೆ ಅವರಿಗೆ ಈ ಸಮಯದಲ್ಲಿ ಅದು ಹೆಚ್ಚಾಗುವಂತಹ ಸಾಧ್ಯತೆ ಇರ್ತದೆ. ಅಥವಾ ಆ ಮಹಿಳೆಯ ಒಂದು ವಂಶಾವಳಿಯಲ್ಲಿ, ಪರಿವಾರದಲ್ಲಿ ಯಾರಿಗಾದ್ರೂ ಗಾಬರಿ, ಆತಂಕ, ಖಿನ್ನತೆ, ಡಿಪ್ರೆಷನ್ ಈ ರೀತಿ ಸಮಸ್ಯೆಗಳಿದ್ರೆ ಆ ಮಹಿಳೆಗೆ ಮುಂಚೆ ಯಾವುದೇ ಸಮಯದಲ್ಲಿ ಈ ರೀತಿ ಸಮಸ್ಯೆ ಇಲ್ಲದೆ ಇದ್ದಾಗ್ಯೂ ಕೂಡ ಗರ್ಭಿಣಿ ಆದ ನಂತರ ಕೆಲವೊಮ್ಮೆ ಅದು ಕಂಡು ಬರಬಹುದು. ಇದು ಬಯೋಲಾಜಿಕಲ್ ಜೈವಿಕ ಕಾರಣಗಳಾದವು. ಇನ್ನ ಸೋಷಿಯಲ್ ರೀಸನ್ಸ್ ಅಂತ ನಾವಂತೀವಿ, ಸಾಮಾಜಿಕ ಕಾರಣಗಳು. ಈಗ ಎಕ್ಸ್ಪೆಕ್ಟೇಷನ್, ಈಗ ಮೊದಲನೇ ಒಂದು ಪ್ರೆಗ್ನೆನ್ಸಿ ಅನ್ಕೊಳ್ರಿ, ಆ ಟೈಮಲ್ಲಿ ಮಗು ಹೆಂಗಿರುತ್ತೋ ಏನೋ, ಹೆಲ್ದಿಯಾಗಿ ಬೆಳೀತದೋ ಇಲ್ಲೋ, ಸರಿಯಾಗಿ ಎಲ್ಲ ಸುಸೂತ್ರವಾಗಿ ಡೆಲಿವರಿ ಆಗ್ತದೋ ಇಲ್ಲೋ, ಅದಕ್ಕೂ ಮುಖ್ಯವಾಗಿ ಕೆಲವೊಂದು ಫ್ಯಾಮಿಲಿಯಲ್ಲಿ ಗಂಡು ಮಗುನೇ ಬೇಕು, ಅತ್ತೆ ಅಥವಾ ಇನ್ನಿತರ ವ್ಯಕ್ತಿಗಳಿಂದ ಒಂದು ಡೈರೆಕ್ಟ್ ಆಗಿ ಹೇಳದಿದ್ರು ಇಂಡೈರೆಕ್ಟ್ ಆಗಿ ಆ ಮಹಿಳೆ ಮೇಲೆ ಒಂದು ಒತ್ತಡ ಇದ್ದೇ ಇರ್ತದೆ, ಒಂದು ಗಂಡು ಮಗನ ಹಡಿವ, ಗಂಡು ಮಗನ ತಾಯಿಯಾಗು. ಸೊ ಈ ರೀತಿ ಒಂದು ಒತ್ತಡ ಕೂಡ ಒಂದು ಕಾರಣ ಆಗಬಹುದು. ಇನ್ನು ಅವಳ ಒಂದು ಗಂಡನಿಂದ ಯಾವ ರೀತಿ ಸಪೋರ್ಟ್, ಅಂದ್ರೆ ಸಪೋರ್ಟ್ ಅಂದ್ರೆ ಕೇವಲ ಆರ್ಥಿಕವಾಗಿ ಸಪೋರ್ಟ್ ಮಾಡೋದಾಗ್ಲಿ, ಅವಳನ್ನ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿ ತೋರಿಸ್ಕೊಳ್ಳೋದಷ್ಟೇ ಅಲ್ಲ, ಭಾವನಾತ್ಮಕವಾಗಿ ಎಮೋಷನಲಿ ಕೂಡ ಆ ಸಮಯದಲ್ಲಿ ಮಹಿಳೆಯರಿಗೆ ಸ್ವಲ್ಪ ಸಪೋರ್ಟ್, ಅವಳಿಗೆ ಅಂದ್ರೆ ಧೈರ್ಯ ತುಂಬೋದು, ಸಾಂತ್ವನ ಹೇಳೋದು, ಅವಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು, ಇದು ಕೆಲವೊಮ್ಮೆ ಕೊರತೆ ಇದರಲ್ಲಿ ಕಂಡು ಬಂದಾಗ, ಆ ರೀತಿ ಅವರ ಪತಿ ಆ ರೀತಿ ಸ್ಪಂದನೆ ಮಾಡದೇ ಇದ್ದಾಗ ಅದು ಕೂಡ ಒಂದು ಕಾರಣ ಆಗಬಹುದು. ಸೊ ಹೀಗೆ ಇದಕ್ಕೆ ಕಾರಣಗಳು ಹಲವಾರು ಅಂತ ನಾವು ಗುರುತಿಸಬಹುದು.
0: ಸರ್, ಇವಾಗ ತಾವು ಹೇಳ್ತಾ ಇದ್ದ ಒಬ್ಬ ಗರ್ಭಿಣಿ ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕು ಅಂದ್ರೆ ಅವಳಿಗೆ ಭಾವನಾತ್ಮಕವಾಗಿಯೂ ಕೂಡ ಅವಳು ಸದೃಢವಾಗಿರ್ಬೇಕು ಅಂತ ತಾವು ಹೇಳಿದ್ರಿ. ಈಗ ಗರ್ಭಾವಸ್ಥೆಯ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತ ಸಾಮಾನ್ಯವಾಗಿ ಭಾವನಾತ್ಮಕ ಬದಲಾವಣೆಗಳು ಯಾವ್ಯಾವು ಸರ್?
1: ಒಂದು, ಗರ್ಭಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಮೂಡ್ ಸ್ವಿಂಗ್ಸ್ ಹೆಚ್ಚಾಗಬಹುದು. ಸಾಮಾನ್ಯವಾಗಿ ಅದು ಯಾವುದೇ ರೀತಿಯಾದ ರೋಗ ಅಂತ ಅನ್ಸ್ಕೊಳ್ದೆ ಇರ್ಲಿಕ್ಕಿಲ್ಲ, ಅಷ್ಟರ ಮಟ್ಟಿಗೆ ಅದು ಹೆಚ್ಚು ಆಗಿರ್ಲಿಕ್ಕಿಲ್ಲ, ಆದ್ರೂ ಕೂಡ ಸಣ್ಣ ಪುಟ್ಟ ಮೂಡ್ ಸ್ವಿಂಗ್ಸ್ ಗರ್ಭಾವಸ್ಥೆಯಲ್ಲಿ ಕಂಡು ಬರ್ತವೆ. ಸ್ವಲ್ಪ ನಿದ್ರೆಯ ಸಮಸ್ಯೆಗಳು ಕಂಡು ಬರಬಹುದು. ಅದಲ್ಲದೆ ಗರ್ಭಾವಸ್ಥೆಯಲ್ಲಿ ಗಾಬರಿ ರೋಗ, ಖಿನ್ನತೆ ರೋಗ ಡಿಪ್ರೆಷನ್ ಸಾಮಾನ್ಯವಾಗಿ ಕಂಡು ಬರ್ತವೆ. ಆಮೇಲೆ ಬೈಪೋಲಾರ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ. ಬೈಪೋಲಾರ್ ಡಿಸಾರ್ಡರ್ ಯಾರದು ಅಂದರೆ ವಂಶಾವಳಿಯಲ್ಲಿದ್ದಾಗ ಅಂಥ ಒಂದು ಮಹಿಳೆಯಲ್ಲಿ ಬೈಪೋಲಾರ್ ಡಿಸಾರ್ಡರ್ನ ಮೊದಲ ಒಂದು ಲಕ್ಷಣಗಳು ಕೂಡ ಗರ್ಭಾವಸ್ಥೆಯಲ್ಲಿ ಕಂಡು ಬರಬಹುದು, ಪ್ರೆಗ್ನೆನ್ಸಿ ಟೈಮಲ್ಲಿ ಕಂಡು ಬರಬಹುದು. ಇವು ಸಾಮಾನ್ಯವಾಗಿ ನಾವು ಗರ್ಭಾವಸ್ಥೆಯಲ್ಲಿ ನೋಡುವಂಥ ಮಾನಸಿಕ ಸಮಸ್ಯೆಗಳು.
0: ಸರ್, ಇವಾಗ ಗರ್ಭಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಗರ್ಭಿಣಿಯರು ಟೆನ್ಷನ್ ಮಾಡ್ಕೊಳ್ತಾರೆ, ಹಾಗಿದ್ರೆ ಇದು ಕೇವಲ ಟೆನ್ಷನ್ನ ಅಥವಾ ಇದು ಆತಂಕನ ಅನ್ನೋಷ್ಟು ಅನ್ನುವಂಥ ಗೊಂದಲ ಇರುತ್ತೆ, ಅಂತ ಸಂದರ್ಭದಲ್ಲಿ ಆತಂಕದ ಲಕ್ಷಣಗಳು ಯಾವ ರೀತಿ ಇರುತ್ತೆ?
1: ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ನೀವು ಕೇಳಿದ್ರಿ. ಯಾಕಂದ್ರೆ ನಾನು ಮೊದಲನೇ ಹೇಳ್ದಂಗೆ ಗರ್ಭಾವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮಾನಸಿಕ ಒತ್ತಡ ಎಲ್ಲರಿಗೂ ಇದ್ದೇ ಇರ್ತದೆ. ನಾವು ಟೆನ್ಷನ್ ಅಂತ ಏನು ಇವತ್ತು ಕರಿತೀವಲ್ಲ, ಎಲ್ಲರಿಗೂ ಇದ್ದೇ ಇರ್ತದೆ. ಅದಕ್ಕೆ ಕಾರಣಗಳನ್ನು ನಾ ಹೇಳಿದೆ. ಸೊ ಒಬ್ಬ ತಾಯಿಗೆ ತನ್ನ ಒಂದು ಮಗುವಿನ ಬಗ್ಗೆ ಕಾಳಜಿ ಇರಬಹುದು, ಅಥವಾ ಈಗ ಆಲ್ರೆಡಿ ಇರುವಂತಹ ಮಗುವಿನ ಕಾಳಜಿ ಸರಿಯಾಗಿ ಆಗ್ತಾ ಇಲ್ಲ, ನಾನು ಈಗ ಮಗುವಿಗೆ ಸರಿಯಾಗಿ ಆರೈಕೆ ಮಾಡ್ತಾ ಇಲ್ಲ, ಬೇರೆಯವರು ಅದಕ್ಕೆ ಟೈಮ್ ಟೈಮಿಗೆ ಉಣಿಸ್ತಾರೋ ತಿನ್ನಿಸ್ತಾರೋ, ಸೊ ಆ ಒಂದು ಕಾಳಜಿ ಇರಬಹುದು. ಈಗ ಹೊಟ್ಟೆಯಲ್ಲಿರುವಂತಹ ಮಗು ಸರಿಯಾಗಿ ಬೆಳೀತದನೋ ಇಲ್ಲೋ, ಅದ್ರ ಡೆಲಿವರಿ ಸರಿಯಾಗಿ ಆಗ್ತದನೋ ಇಲ್ಲೋ, ಆ ಒಂದು ಸೊ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟದ ಒತ್ತಡ ಎಲ್ಲರಿಗೂ ಇದ್ದೇ ಇರ್ತದೆ. ಆದರೆ ಇದು ಒಂದು ಚಿಕಿತ್ಸೆ ಬೇಕಾಗಬಹುದಾದಂಥ ರೋಗನೋ ಅಲ್ಲೋ ಅಂತ ಗುರುತು ಮಾಡ್ಕೊಳ್ಳಿಕ್ಕೆ ಅದು ಯಾವ ಮಟ್ಟಕ್ಕೆ ಆ ಮಹಿಳೆ ಮೇಲೆ ಪರಿಣಾಮ ಮಾಡ್ತಾ ಇದೆ, ಆ ಒಂದು ಟೆನ್ಷನ್ ಮಾನಸಿಕ ಒತ್ತಡ ಅನ್ನೋದು ಆ ಮಹಿಳೆಯ ಒಂದು ಪ್ರತಿಯೊಂದು ಜೀವನದ ಒಂದು ಆಯಾಮದಲ್ಲಿ ಹಂತದಲ್ಲಿ ಅವಳಿಗೆ ನಿದ್ದೆ ಕಡಿಮೆ ಆಗೋದಾಗಲಿ, ಹಸಿವು ಕಡಿಮೆ ಆಗೋದಾಗಲಿ, ಬೇರೆಯವರೊಂದಿಗೆ ಬೆರೆಯೋದು ಕಡಿಮೆ ಆಗೋದಾಗಲಿ, ತನ್ನ ಸೆಲ್ಫ್ ಕೇರ್ ಟೈಮ್ ಟೈಮಿಗೆ ನಾವು ಗರ್ಭಿಣಿಯರು ಸರಿಯಾಗಿ ಊಟ ಮಾಡಬೇಕು, ಟೈಮ್ ಟೈಮ್ಗೆ ನ್ಯೂಟ್ರಿಷನ್ ಪೋಷಕಾಂಶಗಳ ಒಂದು ಸರಿಯಾಗಿ ಅವರು ತಗೋಬೇಕು, ಸೊ ಅದ್ರ ಮೇಲೂ ಕೂಡ ಪರಿಣಾಮ ಆಗ್ತಾ ಇರುವಾಗ ಅವಳ ಒಂದು ನಡವಳಿಕೆ ತುಂಬಾನೇ ಬಹಳ ಬದಲಾವಣೆಯಾಗಿ ಬೇರೆಯವರಿಗೂ ಕೂಡ ನೋಡಿದ ಕೂಡಲೇ ಇವಳಿಗೆ ಏನೋ ಪ್ರಾಬ್ಲಮ್ ಇದೆಯಪ್ಪ, ಏನಾದರೂ ಟ್ರೀಟ್ಮೆಂಟ್ ಬೇಕು ಅನ್ನುವಂಥ ಹಂತಕ್ಕೆ ಹೋದಾಗ ಮಾತ್ರ ಅದಕ್ಕೆ ನಾವು ರೋಗ ಡಿಸೀಸ್ ಅಂತೀವಿ. ಇಲ್ಲಾಂದರೆ ಆ ಹಂತಕ್ಕೆ ಹೋಗಿಲ್ಲ, ಸಣ್ಣ ಪುಟ್ಟ ಸ್ಟ್ರೆಸ್ ಇದ್ದಾಗ ಅದಕ್ಕೆ ನಾವು ರೋಗ ಅಥವಾ ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಅನ್ನೋದಿಲ್ಲ.
0: ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸು ಗುಸು ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಆಮೀರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312 47 377.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಮನೋವೈದ್ಯರು, ಜೊತೆಗೆ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕೆಯವರು. ಸರಿಗ, ಈ ಗರ್ಭಾವಸ್ಥೆಯ ಆತಂಕ ಅನ್ನುವುದು ತಾಯಿ ಹಾಗೂ ಗರ್ಭದಲ್ಲಿರುವಂತಹ ಮಗುವಿನ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ.
2: ಈಗ ತಾಯಿಯ ಆರೋಗ್ಯಕ್ಕೆ ಬಂದರೆ, ಈಗ ದೇಹ ಮತ್ತು ಮನಸ್ಸು ಎರಡೂ ಒಂದಕ್ಕೊಂದು ನಾವು ಬೇರ್ಪಡಿಸಲಾಗದಂಥ ಒಂದು ಈ ಒಂದೇ ನಾಣ್ಯದ ಎರಡು ಮುಖ ಅಂತ ನಾವು ಹೇಳ್ಬೋದು. ದೇಹ ಆರೋಗ್ಯದಿಂದಿದ್ದರೆ ಮನಸ್ಸು ಆರೋಗ್ಯದಿಂದಿರ್ತದೆ, ಹಾಗೆ ಮನಸ್ಸು ಆರೋಗ್ಯದಿಂದಿದ್ದರೆ ದೇಹನೂ ಆರೋಗ್ಯದಿಂದಿರ್ತದೆ. ತಾಯಿಯ ಮನಸ್ಸು ಗರ್ಭಾವಸ್ಥೆಯಲ್ಲಿ ಅವಳು ಮನಸ್ಸು ಬಹಳ ಅದು ಆರೋಗ್ಯ ಕಳ್ಕೊಳ್ತು ಅಥವಾ ಬಹಳ ಅನಾರೋಗ್ಯಕ್ಕೆ ಒಳಗಾಯ್ತು ಅಂತಂದರೆ ಅದರಿಂದ ಅವಳ ಒಂದು ದೈಹಿಕ ಆರೋಗ್ಯ ಕೂಡ ಪರಿಣಾಮಕ್ಕೆ ಒಳಗಾಗ್ತದೆ. ಅವಳ ಒಂದು ಹಿಮೋಗ್ಲೋಬಿನ್ ಸ್ಟ್ರೆಸ್ಸಿಂದ ಅವಳ ಹಿಮೋಗ್ಲೋಬಿನ್ ಲೆವೆಲ್ಸ್ ಕಡಿಮೆ ಆಗ್ಬೋದು, ಯಾಕಂದರೆ ಸರಿಯಾಗಿ ಊಟ ಮಾಡಲ್ಲ, ನ್ಯೂಟ್ರಿಷನ್ ಸರಿಯಾಗಿ ತೊಗೊಳ್ಳಲ್ಲ. ಈಗ ಗರ್ಭಿಣಿಯರಲ್ಲಿ ವೇಟ್ ಹೆಚ್ಚಾಗುತ್ತೆ, ನಾರ್ಮಲಿ ಕೂಡ ಎಲ್ಲರದು ವೇಟ್ ಹೆಚ್ಚಾಗಲೇಬೇಕು. ಆ ಒಂದು ಟೈಮಿಗೆ ಗರ್ಭಿಣಿಯ ತೂಕ ಎಷ್ಟು ಹೆಚ್ಚಾಗಬೇಕು ಅಷ್ಟು ಆಗ್ಲಿಕ್ಕಿಲ್ಲ, ಗರ್ಭಿಣಿ ಬಹಳ ಸೊರಗಿ ಹೋದಂಗೆ ಕಾಣಬಹುದು. ಅವಳ ನಿದ್ರೆ ಮೇಲೆ ಪರಿಣಾಮ ಬೀಳೋದ್ರಿಂದ ಅವಳ ಒಂದು ಗರ್ಭಿಣಿಯಲ್ಲಿ ಕೆಲವೊಬ್ಬರಿಗೆ ಶುಗರು ಮತ್ತೆ ಬಿ ಪಿ ಕೂಡ ಹೆಚ್ಚಾಗುವಂತಹ ಚಾನ್ಸ್ ಇರ್ತದೆ. ಗರ್ಭಿಣಿಯಲ್ಲಿ ಕೆಲವೊಮ್ಮೆ ನಾವು ಜೆಸ್ಟೇಷನಲ್ ಡಯಾಬಿಟಿಸ್, ಜೆಸ್ಟೇಷನಲ್ ಹೈಪರ್ ಟೆನ್ಷನ್ ಅಂತೀವಿ, ಕೇವಲ ಗರ್ಭಿಣಿ ಇದ್ದಾಗ ಮಾತ್ರ ಶುಗರ್ ಮತ್ತೆ ಬಿ ಪಿ ಹೆಚ್ಚಾಗುವಂತಹ ಒಂದು ಕಂಡೀಷನ್, ಅದು ಕೂಡ ಬರಬಹುದು ಯಾಕಂದ್ರೆ ಮನಸ್ಸು ಸಮಾಧಾನ ಇಲ್ಲದೆ ಇರೋ ಕಾರಣಕ್ಕೆ. ಇನ್ನು ಮಗುವಿನ ಬಗ್ಗೆ ಮಾತಾಡಿದರೆ ಮಗುವಿನ ಬೆಳವಣಿಗೆ ಕೂಡ, ಈಗ ಮಗು ಪ್ರತಿ ತಿಂಗಳು ಕಳೆದಂತೆಲ್ಲ ಮಗುವಿನ ವೇಟ್ನಲ್ಲಿ ಬೆಳವಣಿಗೆ ಆಗಬೇಕು, ಮಗುವಿನ ಸೈಜಲ್ಲಿ ಬೆಳವಣಿಗೆ ಆಗಬೇಕು, ಅಂಗಾಂಗಗಳು ಸರಿಯಾಗಿ ಬೆಳವಣಿಗೆ ಆಗಬೇಕು. ಅಂಗಾಂಗಗಳ ಬೆಳವಣಿಗೆ ಮೇಲೆ ವಿಶೇಷವಾದಂಥ ಪರಿಣಾಮ ಬೀಳದೇ ಇದ್ರೂ ಕೂಡ ಓವರ್ಆಲ್ ಮಗುವಿನ ವೇಟ್ ಇಂಪ್ರೂವ್ ಆಗಲಿಕ್ಕಿಲ್ಲ. ಆಮೇಲೆ ಡೆಲಿವರಿ ನಂತರ ಕೂಡ ಮಗುವಿನ ಮೇಲೆ ಸ್ವಲ್ಪ ಪರಿಣಾಮ ಇದ್ದೇ ಇರ್ತದೆ. ಮಗುವಿನ ಒಂದು ಡೆಲಿವರಿ ನಂತರ ಕೂಡ, ಹುಟ್ಟಿದ ನಂತರ ಕೂಡ ಮಗು ಅದರ ಒಂದು ಡೆವಲಪ್ಮೆಂಟ್ ಅಂತೀವಿ ನಾವು, ಮೈಲ್ ಸ್ಟೋನ್ಸ್ ಅಂತೀವಿ. ಸೊ ಮಗು ಗೋಣ್ ನಿಂದ್ರೋದು, ಮಗು ಸರಿಯೋದು, ಕೂಡೋದು, ನಿಂದ್ರೋದು, ನಡೆಯೋದು, ಅದು ಕೂಡ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಸಂಶೋಧನೆಯಿಂದ ಕಂಡು ಬಂದಿದೆ.
1: ಸರಿ, ವಿಶೇಷವಾಗಿ ಮೊದಲ ಬಾರಿಗೆ ತಾಯಿ ಆಗ್ತಾ ಇರುವಂತಹ ಮಹಿಳೆಯರಲ್ಲಿ ಒಂದು ಆತಂಕ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಕಾರಣ ಏನಿರ್ಬೋದು ಸರ್?
2: ಇದಕ್ಕೆ ಕಾರಣ, ಈಗ ಎರಡ್ ಮೂರ್ ಸರ್ತಿ ಪ್ರೆಗ್ನೆಂಟ್ ಆಗಿರುವಂತಹ ಒಬ್ಬ ಮಹಿಳೆಗೆ ಆಲ್ರೆಡಿ ಪ್ರೆಗ್ನೆನ್ಸಿಯಲ್ಲಿ ಏನಾಗತ್ತೆ ಏನಾಗಲ್ಲ ಅವಳು ಅದನ್ನ ಅನುಭವಿಸ್ಬಿಟ್ಟಿರ್ತಾಳೆ, ಹಿಂಗಾಗಿ ಅಲ್ಲಿ ಸ್ವಲ್ಪ ಭಯ ಕಡಿಮೆ. ಮೊದಲನೇ ಸರ್ತಿ ಒಂದು ಗರ್ಭಿಣಿ ಆದಾಗ ಸಹಜವಾಗಿ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಸೊ ಹೆಂಗಾಗುತ್ತೋ ಏನೋ, ಹೆರಿಗೆ ನೋವು ಅಂದ್ರೆ ಹೆಂಗಿರ್ತದೋ ಏನೋ, ಸೊ ಅಥವಾ ಪ್ರತಿ ಸರ್ತಿ ಡಾಕ್ಟರ್ ಹೋದಾಗ ಡಾಕ್ಟರ್ ಏನ್ ಹೇಳ್ತಾರೋ ಏನೋ, ಮಗು ಬೆಳವಣಿಗೆ ಸರಿಯಾಗಿ ಆಗೋದೋ ಇಲ್ಲೋ ಅಂತ. ಸೊ ನ್ಯಾಚುರಲಿ ಅದು ಇರ್ತದೆ, ಫಸ್ಟ್ ಟೈಮ್ ಒಂದು ಪ್ರೆಗ್ನೆಂಟ್ ಆದವರಲ್ಲಿ ಸ್ವಲ್ಪ ಜಾಸ್ತಿ ಆಂಗ್ಸೈಟಿ ಇರುತ್ತೆ, ಯಾಕಂದ್ರೆ ಇದು ಮೊದಲನೇ ಅನುಭವ ಅವರಿಗೆ.
1: ಸರ್, ಇಂತಹ ಸಂದರ್ಭದಲ್ಲಿ ಕುಟುಂಬದವರ ಬೆಂಬಲ ಆಗಿರಬಹುದು, ಪತಿಯ ಬೆಂಬಲ ಎಷ್ಟು ಮುಖ್ಯವಾಗುತ್ತೆ ಸರ್?
2: ಬಹಳ ಇಂಪಾರ್ಟೆಂಟ್, ಪತಿಯ ಬೆಂಬಲ ಅಂಕರು ಬಹಳ ಇಂಪಾರ್ಟೆಂಟ್. ಸಂಶೋಧನೆಯಿಂದ ತಿಳಿದು ಬಂದಿರೋದು ಏನಂದ್ರೆ, ಪತಿಯ ಬೆಂಬಲ ಇಲ್ಲದೆ ಇದ್ದಾಗ ಅದು ಕೂಡ ಒಂದು ಕಾರಣ ಆಗುತ್ತೆ. ಒಬ್ಬ ಮಹಿಳೆ ಪ್ರೆಗ್ನೆಂಟ್ ಇದ್ದಾಗ ಅವಳ ಮಾನಸಿಕ ಸ್ಥಿತಿ ಹೆಂಗಿರುತ್ತೆ ಅನ್ನೋದು ಪತಿಯ ಬೆಂಬಲದ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕುಟುಂಬದವ್ರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು. ಅವಾಗವಾಗ ಕೆಲವೊಮ್ಮೆ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅಂತ ನಾ ಹೇಳಿದ್ದೆ, ಆ ರೀತಿ ಮೂಡ್ ಸ್ವಿಂಗ್ಸ್ ಆದಾಗ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ನಾರ್ಮಲ್, ಇದು ಗರ್ಭಿಣಿಯರಲ್ಲಿ

0: ಇದು ನಾರ್ಮಲ್ ಆಗಿ ಆಗುತ್ತೆ ಅಂತ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಹೊರತು ಅದಕ್ಕೊಂದು ಬೇರೆ ಅರ್ಥ ಹಚ್ಚಿ ಮತ್ತೆ ಅವಳಿಗೆ ನೋವಾಗುವಂಗೆ ಮಾತಾಡಿ ಅಥವಾ ಅದು ಒಂದು ಜಗಳಕ್ಕೆ ಕಾರಣ ಆಗಿ ಆ ರೀತಿ ಆಗಬಾರ್ದು. ಎರಡನೇದು ಬಹಳ ಮುಖ್ಯವಾದಂಥ ಅಂಶ ಅಂದರೆ ಹುಟ್ಟೋ ಮಗುವಿನ ಲಿಂಗ, ಅದು ಗಂಡೋ ಹೆಣ್ಣೋ ಅನ್ನೋದು ಅದು ದೇವರು ಮಾತ್ರ ನಿರ್ಧರಿಸ್ಲಿಕ್ಕೆ ಸಾಧ್ಯ. ಸೊ ಅದನ್ನು ನಾವು ಆ ಒಂದು ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ನನ್ನು ಅವಳ ಒಂದು ಮೇಲೆ ಹಾಕಿ ಸೊ ಅವಳಿಗೆ ಒಂದು ಒತ್ತಡಕ್ಕೆ ನಾವು ಒಳಗೆ ಮಾಡಬಾರ್ದು. ಎಷ್ಟೋ ಹೆಣ್ಮಕ್ಳಿಗೆ ಇದೇ ಟೆನ್ಷನ್ ಇರ್ತದೆ, ಮತ್ತೆ ಹೆಣ್ಣು ಹುಟ್ಟಿದ್ರೆ ಏನಂತಾರೋ ಇವನ ಮನೆಯಲ್ಲಿ, ನಮ್ಮ ಅತ್ತೆ ಏನಂತಾಳೋ ಏನೋ, ನಮ್ಮ ಮನೆಯವರು ಏನಂತಾರೋ ಏನೋ, ಅವಳ ಕೈಯಲ್ಲಿಲ್ಲ. ಸೊ ಅದು ದೇವ್ರ ಕೈಯಲ್ಲಿ ಮಾತ್ರ ಇರೋದು, ಅದು ಯಾರ ಕೈಯಲ್ಲೂ ಇಲ್ಲ. ಸೊ ಅಂಥದ್ದನ್ನ ಅವಳ ಮೇಲೆ ಅದನ್ನ ನಾವು ಒತ್ತಡವನ್ನ ಹೇರಬಾರ್ದು. ಗಂಡೆ ಆಗಲಿ ಹೆಣ್ಣೆ ಆಗಲಿ ನಮಗೆ ಎರಡೂ ಅಷ್ಟೇ ನಮಗೆ ಮುಖ್ಯ. ಅದಕ್ಕೆ ನಾವು ನಿನ್ನನ್ನು ಹೊಣೆ ಮಾಡಲ್ಲ ಅನ್ನುವಂಥ ಒಂದು ಕ್ಲಿಯರ್ ಮೆಸೇಜ್ ಅನ್ನು ನಾವು ತಾಯಿಗೆ ಕೊಡಬೇಕಾಗ್ತದೆ. ಸೊ ಹಿಂಗಾಗಿ ಒಂದು ಪರಿವಾರದ ಒಂದು ಸಪೋರ್ಟ್ ಕೂಡ ಬಹಳ ಮುಖ್ಯವಾಗಿರ್ತದೆ. ಸೊ ಗರ್ಭಿಣಿಯರು ಟೈಮ್ ಟೈಮಿಗೆ ವ್ಯಾಯಾಮ, ಟೈಮ್ ಟೈಮಿಗೆ ಆಹಾರ, ನಿದ್ರೆ ಇವೆಲ್ಲ ಆಗುವಂಗೆ ಅವರಿಗೆ ನಾವು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಾಗ್ತದೆ.
1: ಸರ್, ಈಗ ಗರ್ಭಿಣಿಯರು ದಿನನಿತ್ಯದ ಜೀವನದಲ್ಲಿ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಬೇಕು ಅನ್ನೋದಾದ್ರೆ ಯಾವ ಒಂದು ಸರಳ ವಿಧಾನಗಳನ್ನ ಅವರು ಅನುಸರಿಸಬೇಕು ಅಂತ?
0: ಖಂಡಿತ. ಅದು ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ನಾನು ಇತ್ತೀಚೆಗೆ ನಾವು ಒಂದು ಮುಖ್ಯವಂತ ಅಂಶವನ್ನ ಹೇಳೋದು ಮರೆತೆ. ಇತ್ತೀಚೆಗೆ ವರ್ಕಿಂಗ್ ವುಮೆನ್, ಸೊ ಒಬ್ಬ ಮಹಿಳೆ ಮನೆಯಲ್ಲೂ ಕೂಡ ಕೆಲಸ ಮಾಡಿಕೊಂಡು ಹೊರಗಡೆ ಕೂಡ ಕೆಲಸ ಮಾಡಿಕೊಂಡು ಎರಡನ್ನೂ ಮ್ಯಾನೇಜ್ ಮಾಡಿಕೊಂಡು ಈ ನಡುವೆ ಪ್ರೆಗ್ನೆನ್ಸಿ ಕೂಡ ಮ್ಯಾನೇಜ್ ಮಾಡಿಕೊಂಡು, ಸೊ ಅದು ಕೂಡ ಒಂದು ಮುಖ್ಯವಾದಂತಹ ಒಂದು ಕಾರಣ ಆಗ್ತದೆ ಸ್ಟ್ರೆಸ್ಸಿಗೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಕೇವಲ ಪರಿವಾರದವರಷ್ಟೇ ಅಲ್ಲದೆ ಅವಳ ಒಂದು ಸಹೋದ್ಯೋಗಿಗಳು, ಕಲೀಗ್ಸ್ ಕೂಡ ಅವರ ಒಂದು ಸಪೋರ್ಟ್, ಅವರ ಒಂದು ಒಂದು ಪಾಸಿಟಿವ್ ಅಟಿಟ್ಯೂಡ್ ಕೂಡ ಬಹಳ ಮುಖ್ಯ ಅಂತ ನಾ ಹೇಳ್ತೇನೆ. ಸೊ ಈಗ ಆರೋಗ್ಯವನ್ನು ಕಾಪಾಡಲಿಕ್ಕೆ, ಮಾನಸಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಒಂದು ಬಹಳ ಮುಖ್ಯವಾದದ್ದು ವ್ಯಾಯಾಮ. ಸೊ ವ್ಯಾಯಾಮ ಅದು ನೀವು ಯಾವ ಹಂತದ ಗರ್ಭಾವಸ್ಥೆಯಲ್ಲಿ ಇದ್ದೀರಿ ಅದರ ಮೇಲೆ ನೀವು ಎಷ್ಟು ವ್ಯಾಯಾಮ ಮಾಡ್ಲಿಕ್ಕೆ ಸಾಧ್ಯದನೋ ಅಷ್ಟು ನೀವು ಮಾಡಬಹುದು. ಕೆಲವೊಬ್ಬರಿಗೆ ಡಾಕ್ಟರ್ ಬೇಡ ಅಂತ ಹೇಳಿರ್ತಾರೆ ವ್ಯಾಯಾಮ ಮಾಡೋದು, ಯಾಕಂದ್ರೆ ಅವರಿಗೆ ಒಂದು ಸ್ವಲ್ಪ ರಿಸ್ಕ್ ಇರುತ್ತದೆ, ಅಬಾರ್ಷನ್ ರಿಸ್ಕ್ ಹಂಗೇನಾದ್ರೂ ಇದ್ದಾಗ. ಅಂತ ಒಂದು ಸಂದರ್ಭವನ್ನು ಬಿಟ್ಟು ಬೇರೆ ಎಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮ ಬಾಡಿ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಇದೆ, ನಿಮ್ಮ ಪ್ರೆಗ್ನೆನ್ಸಿ ಕಾರಣದಿಂದ ನೀವು ಎಷ್ಟು ಮಾಡಬಹುದು ಅಷ್ಟು ವ್ಯಾಯಾಮ ಮಾತ್ರ ಪ್ರತಿಯೊಬ್ಬರು ಮಾಡಲೇಬೇಕು. ಸೊ ಪ್ರತಿದಿನ ಅದು ವ್ಯಾಯಾಮ ಅಂದ್ರೆ ಅದು ಒಂದು ಲೈಟ್ ವಾಕ್ ಆಗಿರಬಹುದು ಅಥವಾ ಒಂದು ಸಾಧ್ಯವಾಗುವಂತಹ ಒಂದು ಯೋಗ ಆಗಿರಬಹುದು, ಯೋಗಾಸನ ಆಗಿರಬಹುದು. ಸೊ ಏನ್ ಸಾಧ್ಯ ಇದೆಯೋ ಅಷ್ಟು ವ್ಯಾಯಾಮ ಮಾಡಿ. ಪ್ರಾಣಾಯಾಮ ಕೂಡ ಇಲ್ಲಿ ಹೆಲ್ಪ್ ಆಗ್ತದೆ, ಅದರಿಂದ ಮನಸ್ಸು ಮತ್ತು ದೇಹ ಎರಡು ಅಂದ್ರೆ ಸಮಾಧಾನವಾಗಿರ್ಲಿಕ್ಕೆ ಸಹಾಯ ಆಗ್ತದೆ. ಮತ್ತೆ ನ್ಯೂಟ್ರಿಷಿಯಸ್ ಫುಡ್, ಅದು ಕೂಡ ನಮ್ಮ ಮನಸ್ಸನ್ನ ಒಂದು ಆರೋಗ್ಯಕರವಾಗಿ ಇಡಲಿಕ್ಕೆ ಸಹಾಯ ಮಾಡ್ತದೆ. ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋದು, ಎಷ್ಟೋ ಸರ್ತಿ ಒಬ್ಬ ಮಹಿಳೆ ತನ್ನ ಭಾವನೆಯನ್ನ ಯಾರ ಜೋಡಿ ಹಂಚ್ಕೊಳ್ಳಲ್ಲ, ತಾನು ಅನುಭವಿಸ್ತಿರುವಂತಹ ಸಮಸ್ಯೆಗಳನ್ನ ನೋವುಗಳನ್ನ ಯಾರ ಜೋಡಿ ಹಂಚ್ಕೊಳ್ಳೋದಿಲ್ಲ. ಅದರಿಂದ ಅದು ಮನಸ್ಸಿನಲ್ಲೇ ಇನ್ನೂ ಹಂಗೆ ಹೆಚ್ಚಾಕೋತ ಹೋಗಿ ಒಂದು ಹಂತಕ್ಕೆ ಬಂದಾಗ ಅದು ಔಟ್ ಆಫ್ ಕಂಟ್ರೋಲ್ ಆಗಬಹುದು. ಅದಕ್ಕೆ ನಮ್ಮ ಭಾವನೆಗಳನ್ನ, ನಮ್ಮ ಸಮಸ್ಯೆಗಳನ್ನ ಅದು ನಿಮ್ಮ ಫ್ರೆಂಡ್ ಆಗಿರಬಹುದು, ನಿಮ್ಮ ಪತಿ ಆಗಿರಬಹುದು, ನಿಮ್ಮ ಅಕ್ಕ ತಂಗಿ ಆಗಿರಬಹುದು, ತಾಯಿ ಆಗಿರಬಹುದು, ಯಾರ ಜೊತೆಗೆ ಟೈಮ್ ಟೈಮಿಗೆ ಏನಾದರೂ ನಮ್ಮ ಮನಸ್ಸಿನಲ್ಲಿ ತೊಂದರೆಗಳಿದ್ರೆ ಅದನ್ನ ಹಂಚ್ಕೊಳ್ಳೋದು. ಇನ್ನು ಹಾಬೀಸ್ ಅಲ್ಲಿ ತೊಡಗಿಸ್ಕೊಳ್ಳೋದು, ಅಂದ್ರೆ ಅದು ರಂಗೋಲಿ ಕಲಿಯೋದಾಗಿರ್ಬೋದು, ಒಂದು ಹೊಸ ರೆಸಿಪಿ ಕಲಿಯೋದಾಗಿರ್ಬಹುದು, ಒಂದು ಮಗುವಿಗೆ ಸ್ವೆಟರ್ ಅಥವಾ ಹೆಣೆಯೋದಾಗಿರ್ಬಹುದು. ಸೊ ಹಾಬಿಗೆ ಒಂದು ಟೈಮ್ ಅನ್ನ ಒಂದು ಮೀಸಲಾಗಿಟ್ಟು ಅದನ್ನ ಅದರಲ್ಲಿ ಸ್ವಲ್ಪ ಟೈಮ್ ಅನ್ನ ನಾವು ಸ್ಪೆಂಡ್ ಮಾಡೋದು. ಸಾಧ್ಯವಾದಷ್ಟು ಮೊಬೈಲ್ ಅನ್ನ ಕಡಿಮೆ ಬಳಸೋದು, ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತೀವಿ ಮೊಬೈಲ್ ಎಲ್ಲರೂ ಹೆಚ್ಚಿಗೆ ಯೂಸ್ ಮಾಡ್ತಾರೆ, ಪ್ರೆಗ್ನೆಂಟ್ ಲೇಡೀಸ್ ಕೂಡ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಆರೋಗ್ಯಕ್ಕೆ ದುಷ್ಪರಿಣಾಮ ಆಗುವಂತಹ ಇದು ಸಾಧ್ಯತೆ ಇರೋದ್ರಿಂದ ಸಾಧ್ಯವಾದಷ್ಟು ಮೊಬೈಲ್ಸ್ ಕಡಿಮೆ ಮಾಡೋದು. ಸೊ ಈ ರೀತಿಯಾದಂತಹ ಸರಳವಾದಂತಹ ಒಂದು ಅಂಶಗಳನ್ನ ಪಾಲನೆ ಮಾಡೋದ್ರಿಂದ ನಾವು ಆರೋಗ್ಯವನ್ನು ಕಾಪಾಡ್ಕೋಬಹುದು.
1: ಸರ್, ಈಗ ತಾವು ತಿಳಿಸ್ತಾ ಇದ್ರಿ ವ್ಯಾಯಾಮ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಗರ್ಭಿಣಿಯ ಮಹಿಳೆಯರಲ್ಲಿ ಒಂದು ಮಾನಸಿಕ ಆರೋಗ್ಯವನ್ನ ಸುಧಾರಿಸಬಹುದು ಅಂತ, ಅದು ಯಾವ ರೀತಿ ಸಹಾಯ ಆಗುತ್ತೆ ಸರ್?
0: ಯಾಕಂದ್ರೆ ವ್ಯಾಯಾಮದಿಂದ ನಮ್ಮ ಶರೀರದಲ್ಲಿ ಈಗ ಸ್ಟ್ರೆಸ್ ಆದಾಗ ನಮ್ಮ ಶರೀರದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ. ಸ್ಟ್ರೆಸ್ ಹಾರ್ಮೋನ್ ಅಂತ ಅಂತೀವಿ ನಾವು, ಕಾರ್ಟಿಸಾಲ್ ಅಂತ ನಾವು ಅದಕ್ಕಂತೀವಿ. ಸೊ ಅತಿಯಾಗಿ ಒತ್ತಡದಿಂದ ಬಳಲುತ್ತಿರುವವರಲ್ಲಿ, ಸತತವಾಗಿ ಒತ್ತಡದಲ್ಲಿರುವವರಲ್ಲಿ ಈ ಕಾರ್ಟಿಸಾಲ್ ಹಾರ್ಮೋನು ಹೆಚ್ಚಾಗಿ ಕಂಡು ಬರ್ತದೆ ರಕ್ತದಲ್ಲಿ. ಸೊ ವ್ಯಾಯಾಮ ಮಾಡೋದ್ರಿಂದ ಈ ಕಾರ್ಟಿಸಾಲ್ ಹಾರ್ಮೋನ್ ಅನ್ನ ಪ್ರಮಾಣವನ್ನ ನಾವು ಕಡಿಮೆ ಮಾಡಬಹುದು. ಆಮೇಲೆ ಈಗ ಒತ್ತಡ ಅಂದ್ರೇನು, ಸ್ಟ್ರೆಸ್ ಅಂದ್ರೇನು, ನಾವು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತೀವಿ, ಅಂದ್ರೆ ಅದು ನಮ್ಮ ನರವ್ಯೂಹದ ಒಂದು ಅಂಗ. ಆ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬಹಳ ಅತಿ ಉದ್ರೇಕ ಆದಾಗ ಅದರಿಂದನೇ ನಮಗೆ ಒಂದು ಗಾಬರಿ ಅನುಭವ ಆಗೋದು, ಎದೆ ಜಾಸ್ತಿ ಬಡ್ಕೊಳ್ಳೋದು, ಉಸಿರಾಟ ಹೆಚ್ಚು ಕಡಿಮೆ ಆದಂಗೆ ಆಗೋದು, ಹೊಟ್ಟೆಯಲ್ಲಿ ವಾಂತಿ ಬಂದಂಗೆ ಆಗೋದು, ಹೊಟ್ಟೆಯಲ್ಲಿ ನಾವು ಬಟರ್ಫ್ಲೈಸ್ ಇಂದ ಸ್ಟಮಕ್ ಅಂತೀವಲ್ಲ ಆ ರೀತಿ. ಸೊ ಈ ರೀತಿಯಾದಂತಹ ಒಂದು ನರವ್ಯೂಹದ ಅತಿ ಉದ್ರೇಕತನವನ್ನು ಕೂಡ ವ್ಯಾಯಾಮದಿಂದ ನಾವು ಕಡಿಮೆ ಮಾಡಬಹುದು. ಸೊ ಹೀಗೆ ವ್ಯಾಯಾಮ ಮಾಡೋದ್ರಿಂದ ನಮಗೆ ಬಿಪಿ ಮತ್ತು ಶುಗರ್ ಮೇಲೂ ಕೂಡ ಒಳ್ಳೆ ಪರಿಣಾಮ ಆಗೋದ್ರಿಂದ ದೈಹಿಕ ಆರೋಗ್ಯ ಕೂಡ ಮೇಂಟೈನ್ ಆಗ್ತದೆ, ಅದರಿಂದ ಮಾನಸಿಕ ಆರೋಗ್ಯ ತಪ್ಪೋದು ಕೂಡ ಸಾಧ್ಯ ಆಗ್ತದೆ. ಹಿಂಗೆ ನಾನಾ ಒಂದು ಕಾರಣಗಳಿಂದ ವ್ಯಾಯಾಮ ಹೆಲ್ಪ್ ಮಾಡ್ತದೆ.
1: ಸರ್, ಇನ್ನು ಈ ಸಮತೋಲನ ಪೌಷ್ಟಿಕ ಆಹಾರ ಅನ್ನುವಂಥದ್ದು ಗರ್ಭಿಣಿಯ ಒಂದು ಮನಸ್ಸಿನ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರುತ್ತೆ?

0: ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವೊಂದು ವಿಟಾಮಿನ್ ಬಿ 12 ಬಹಳ ಮುಖ್ಯ ಮಾನಸಿಕ ಆರೋಗ್ಯಕ್ಕಾಗಿ. ಅದೇ ರೀತಿ ಈಗ ಸಾಮಾನ್ಯವಾಗಿ ಎಲ್ಲಾ ಪೋಷಕಾಂಶಗಳು ಕೂಡ, ಈಗ ಫಾರ್ ಎಕ್ಸಾಂಪಲ್ ಈಗ ಬಿ 12 ಮತ್ತು ಐರನ್ ಡೆಫಿಷಿಯನ್ಸಿಯಿಂದ ಅನಿಮಿಯಾ ಆಗುತ್ತೆ. ಅನಿಮಿಯಾ ಆಗೋದ್ರಿಂದ ಅವಳ ಒಂದು ಓವರ್ಆಲ್ ಫಿಸಿಕಲ್ ಎನರ್ಜಿ ಕಡಿಮೆ ಆಗುತ್ತೆ, ಅವಳಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅದು ಕೂಡ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ. ಬಿ 12 ಕಡಿಮೆ ಆಗೋದ್ರಿಂದ ಡೈರೆಕ್ಟ್ಲಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ. ಸೊ ಅದರಿಂದ ಕಾನ್ಸಂಟ್ರೇಷನ್ ಕಡಿಮೆ ಆಗೋದು, ಅಟೆನ್ಷನ್ ಕಡಿಮೆ ಆಗೋದು, ಆಮೇಲೆ ಸ್ವಲ್ಪ ಎಮೋಷನಲ್ ಡಿಸ್ಟರ್ಬೆನ್ಸಸ್ ಆದಂಗೆ ಆಗೋದು, ಆ ರೀತಿ ಆಗಬಹುದು. ಇನ್ನು ವಿಟಾಮಿನ್ ಡಿ, ಅದು ನಾವು ಆಹಾರದಲ್ಲಿ ಸಿಗಲ್ಲ, ಅದನ್ನು ನಾವು ಸೂರ್ಯಕಿರಣಗಳಿಂದ ಪಡಿತೀವಿ, ಅದು ಕೂಡ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಹಳ ಸಹಾಯ ಮಾಡ್ತದೆ. ಹೀಗಾಗಿ ನಾವು ಸರಿಯಾದಂಥ ಆಹಾರವನ್ನು ಸೇವಿಸೋದ್ರಿಂದ ನಮ್ಮ ದೇಹ ಆರೋಗ್ಯವಾಗಿರ್ತದೆ, ಅದಷ್ಟೇ ಅಲ್ಲದೆ ಮನಸ್ಸು ಕೂಡ ಆರೋಗ್ಯವಾಗಿರ್ತದೆ.
1: ಸರ್, ಇನ್ನು ಯಾವ ಒಂದು ಸಂದರ್ಭದಲ್ಲಿ ಗರ್ಭಿಣಿಯರು ತಮ್ಮ ಒಂದು ಮಾನಸಿಕ ಆರೋಗ್ಯವನ್ನು ಮಾನಸಿಕ ಆರೋಗ್ಯ ತಜ್ಞರಲ್ಲಿ ತೋರಿಸಿ ಸಲಹೆಯನ್ನು ಪಡೆಯುವುದು ಅಗತ್ಯ ಆಗುತ್ತೆ ಅಂತ?
0: ಬಹಳ ಇಂಪಾರ್ಟೆಂಟ್ ಇದು. ಅಂದರೆ ನಾನು ಮುಂಚೆ ಹೇಳಿದೆ, ಈಗ ಸತತವಾಗಿ ನಿದ್ದೆ ಕಡಿಮೆ ಆಗ್ತಾ ಇದೆ, ಒಂದೋ ಎರಡೋ ದಿವಸ ಕಡಿಮೆ ಆಯಿತು ಮತ್ತೆ ನಾರ್ಮಲ್ ಆಯಿತು ಅಂದರೆ ಅದು ಏನು ಬಹಳ ಅಂದರೆ ಅದಕ್ಕೆ ಬಹಳ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಸತತವಾಗಿ ನಿದ್ದೆ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ, ನಿದ್ದೆ ಆಗ್ತಾ ಇಲ್ಲ ಸತತವಾಗಿ. ಆ ಮಹಿಳೆ ಯಾವಾಗಲೂ ಒಂದು ರೀತಿಯಾದಂಥ ಆತಂಕ, ಕಾರಣ ಇಲ್ಲದೇನೆ, ಯಾವುದೇ ಕಾರಣ ಇಲ್ಲದೇನೆ ಆತಂಕಕ್ಕೆ ಒಳಗಾಗೋದು, ಗಾಬರಿಗೊಳಗಾಗೋದು, ಯಾವಾಗಲೂ ಸತತವಾಗಿ ಬೇಜಾರಾಗಿ ಇರೋದು, ಮನಸ್ಸಿನಲ್ಲಿ ನೆಗೆಟಿವ್ ವಿಚಾರಗಳು ಅಂದರೆ ಏನಾಗ್ತದೋ ಇಲ್ಲೋ, ನನ್ನ ಮಗುಗೆ ಏನಾದರೂ ಆಗಿಬಿಡ್ತದೋ ಏನೋ, ನನ್ನ ಮಗು ಬದುಕ್ತದೋ ಇಲ್ಲೋ, ಹೊಟ್ಟೆಯಲ್ಲಿ ಏನಾದರೂ ಆಗಿಬಿಡ್ತದೋ ಏನೋ, ಅಥವಾ ನಾನು ಬದುಕ್ತೀನೋ ಇಲ್ಲೋ, ಅಥವಾ ನಾನು ಬದುಕಲೇಬಾರ್ದು, ನಾನು ಸಾಯಬೇಕು, ನಾನು ಏನಾದರೂ ಮಾಡ್ಕೋಬೇಕು. ಯಾಕಂದರೆ ಪ್ರೆಗ್ನೆನ್ಸಿಯಲ್ಲಿ ಈ ರೀತಿ ಥಾಟ್ಸ್ ಬರ್ತವೆ ಕೆಲವೊಬ್ಬರಿಗೆ, ಬಹಳ ಅತಿಯಾದಂಥ ಒಂದು ಡಿಪ್ರೆಷನ್ ಆದಾಗ, ಸೊ ಆತ್ಮಹತ್ಯೆ ವಿಚಾರ ಬಂದಾಗ, ಸೊ ಅವಳು ಊಟ ಕೂಡ ನಿರಾಕರಿಸಿ ನಾನು ಊಟವಲ್ಲೇ ನಾನೇನೂ ಒಲ್ಲೆ ಅನ್ನುವಂಥ ಸ್ಥಿತಿ ಬಂದಾಗ, ಸೊ ಆ ರೀತಿ ಒಂದು ಕಂಡೀಷನ್ನಲ್ಲಿ ಆ ರೀತಿ ಒಂದು ಸಂದರ್ಭದಲ್ಲಿ ಆದಷ್ಟು ಬೇಗ ಅಂದರೆ ಮನೋವೈದ್ಯರನ್ನು ಕಾಣೋದು ಒಳ್ಳೆಯದು ಅಂತ ನನಗನ್ನಿಸ್ತದೆ.
1: ಖಂಡಿತ ಸರ್. ಸ್ನೇಹಿತರೆ, ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಮಹಿಳೆಯ ಮಾನಸಿಕ ಆರೋಗ್ಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಮನೋವೈದ್ಯರು ಮತ್ತು ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕಿ ಅವರು. ಸರ್, ಇನ್ನು ಸಾಮಾನ್ಯ ಆತಂಕ ಮತ್ತು ಖಿನ್ನತೆ ಇವು ಎರಡರ ನಡುವಿನ ವ್ಯತ್ಯಾಸ.
1: ಆತಂಕ ಅಂತಂದ್ರೆ ಇದು ಅಂದ್ರೆ ಇವೆರಡು ಎಮೋಷನ್ಸ್ ಭಾವನೆಗಳಿವು. ಭಯ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಮುಂಚೆ ಏನ್ ಅನುಭವಿಸ್ತಾನಲ್ಲ, ಅಂದ್ರೆ ಈಗ ಅವನು ಹೋಗ್ತಿದ್ದಾನೆ ಈಗ ಎಕ್ಸಾಮ್ಗೆ, ಇನ್ನೊಂದು ಅರ್ಧ ತಾಸಲ್ಲಿ ಎಕ್ಸಾಮ್ ಶುರು ಆಗ್ತದೆ, ಅಥವಾ ಒಬ್ಬ ವ್ಯಕ್ತಿ ಇಂಟರ್ವ್ಯೂ ವೇಟ್ ಮಾಡ್ತಿದ್ದಾನೆ, ನೆಕ್ಸ್ಟ್ ಅವಂದೇ ಪಾಳೆ ಇದೆ ಒಳಗೆ ಅವನು ಹೋಗ್ಬೇಕು. ಸೊ ಆ ಟೈಮಲ್ಲಿ ನಮಗೇನು ಫೀಲ್ ಆಗುತ್ತಲ್ಲ, ಸೊ ಅದು ಆತಂಕ. ಆತಂಕ ಅಂದ್ರೆ ಅದು ಗಾಬರಿ, ಅಂದ್ರೆ ಎದೆ ಬಡಿತ ಹೆಚ್ಚಾಗೋದು, ತಲೆ ತಿರುಗಿದಂಗೆ ಆಗೋದು, ತಲೆ ಸುತ್ತಿ ಬಂದಂಗೆ ಆಗೋದು, ಹೊಟ್ಟೆಯಲ್ಲಿ ಏನೋ ಒಂಥರ ಕಲಿಸಿದಂಗೆ ಆಗೋದು, ಕೈ ನಡಗೋದು, ಸೊ ಏನೋ ಒಂದು ಅನಾಹುತ ಆಗ್ತದಪ್ಪ ಅನ್ನುವಂಥ ಒಂದು ಫೀಲಿಂಗ್ ಬರೋದು. ಸೊ ಇದು ಆತಂಕ. ಸೊ ಇದು ನಾರ್ಮಲ್ ಆಗಿ ಎಲ್ಲರಲ್ಲೂ ಟೈಮ್ಗೆ ಅನುಸಾರವಾಗಿ ಆಗಿ ಆಗ್ತಿರ್ತದೆ. ಅಂದ್ರೆ ಎಕ್ಸಾಮ್ಗೆ ಹೋಗುವಾಗ ಬಹಳಷ್ಟು ಹುಡುಗರಿಗೆ ಆಗುತ್ತೆ, ನಾರ್ಮಲಿ ಆಗುತ್ತೆ. ಹಿಂಗೆ ಇದು ಎಲ್ಲರಲ್ಲೂ ಅವಾಗವಾಗ ಆಗ್ತದೆ, ಬಟ್ ಕಾರಣ ಇಲ್ಲದೇನೆ ಸತತವಾಗಿ, ಯಾವಾಗೋ ಒಮ್ಮೆ ಒಂದು 5 ನಿಮಿಷ ಆಯ್ತು ಅಂದ್ರೆ ಅದು ಪ್ರಾಬ್ಲಮ್ ಅಲ್ಲ, ಸತತವಾಗಿ ಈ ರೀತಿ ಆಗ್ತಾ ಇದ್ದಾಗ, ಯಾವುದೇ ಕಾರಣ ಇಲ್ಲದೆ ಆಗ್ತಾ ಇದ್ದಾಗ, ಅವಾಗ ಅದು ಆತಂಕದ ರೋಗ ಆಗ್ತದೆ, ಗಾಬರಿ ರೋಗ, ಆಂಗ್ಸೈಟಿ ಡಿಸಾರ್ಡರ್ ಆಗುತ್ತೆ. ಇನ್ನು ಸ್ಯಾಡ್ನೆಸ್ ಅಂತಂದ್ರೆ ಬೇಜಾರು. ನಾವೇನಾದ್ರೂ ಕಳ್ಕೊಂಡಾಗ, ನಮ್ಮ ಪ್ರೀತಿ ಪಾತ್ರರು ತೀರ್ಕೊಂಡಾಗ, ಅಥವಾ ನಾವೇನಾದ್ರೂ ಬಹಳ ಅಮೂಲ್ಯವಾದಂತನ್ನ ಕಳ್ಕೊಂಡಾಗ ನಮಗೇನು ಫೀಲಿಂಗ್ ಆಗುತ್ತಲ್ಲ, ಅದು ಬೇಜಾರು. ಸೊ ಅದು ಕೂಡ ಸಂದರ್ಭಕ್ಕೆ

0: ಸರ್ವಾಗಿ ನಾರ್ಮಲ್, ಎಲ್ಲರಿಗೂ ಹಾಗೆ ಆಗ್ತದೆ. ಬಟ್ ಅದು ಕೂಡ ಕಾರಣ ಇಲ್ಲದೆ ಅಥವಾ ಕಾರಣ ಇದ್ದಾಗೂ ಕೂಡ ಡಿಸ್ಪ್ರಪೋರ್ಷನೇಟ್ಲಿ, ಅಂದರೆ ಅದು ಸಂದರ್ಭಕ್ಕೆ ಎಷ್ಟಾಗಬೇಕು ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಬೇಜಾರಾಗ್ತಾ ಇದ್ದಾಗ ಅಥವಾ ಅದು ಸತತವಾಗಿ ಆಗ್ತಾ ಇದ್ದಾಗ, ಅದರಿಂದ ಆ ವ್ಯಕ್ತಿಯ ಒಂದು ಜೀವನದ ಮೇಲೆ ಪರಿಣಾಮ ಆಗ್ತಾ ಇದ್ದಾಗ ಅವಾಗ ಅದು ಡಿಪ್ರೆಷನ್ ಅಂತೀವಿ ನಾವು. ಸೊ ಇದು ವ್ಯತ್ಯಾಸ.
1: ಸರ್, ಇನ್ನು ನಮ್ಮ ಸಮಾಜದಲ್ಲಿ ಈ ಒಂದು ಗರ್ಭಾವಸ್ಥೆಯ ಮಾನಸಿಕ ಆರೋಗ್ಯದ ಕುರಿತು ಇನ್ನೂ ಇರುವಂತಹ ತಪ್ಪು ಕಲ್ಪನೆಗಳು,
0: ಸಾಕಷ್ಟು ತಪ್ಪು ಕಲ್ಪನೆಗಳವ. ಮೊದಲನೇದು ಸಾಕಷ್ಟು ಕಲ್ಚರಲ್ ಬಿಲೀಫ್ಸ್ ಅಂತೀವಿ ನಾವು. ಅಂದ್ರೆ ಒಂದು ಈಗ ಗರ್ಭಾವಸ್ಥೆಯಲ್ಲಿ ಎಷ್ಟೋ ಸರ್ತಿ ಅಂದ್ರೆ ಮಹಿಳೆಗೆ ಒಂದ್ ಸ್ವಲ್ಪ ಫ್ರೀಡಮ್ ಇರಲ್ಲ, ಅಂದ್ರೆ ಅವರಿಗೆ ಎಷ್ಟೋ ಇನ್ನೂ ಕೆಲವೊಂದ್ ಕಡೆ ಹಳ್ಳಿಗಳಲ್ಲಿ ಅಥವಾ ಕೆಲವೊಂದು ಕಮ್ಯುನಿಟಿಯಲ್ಲಿ ಅವರಿಗೆ ರಿಸ್ಟ್ರಿಕ್ಷನ್ಸ್ ಇರ್ತವೆ, ನೀವು ಹೊರಗಡೆ ಹೋಗ್ಬಾರ್ದು ಅಥವಾ ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು. ಸೊ ಅದರಿಂದ ಕೂಡ ಆ ಮಹಿಳೆಯ ಒಂದು ಮನಸ್ಸಿನ ಮೇಲೆ ಪರಿಣಾಮ ಬೀರ್ಬಹುದು. ಎರಡನೇದು, ಈ ಗರ್ಭಾವಸ್ಥೆಯಲ್ಲಿ ಈ ರೀತಿ ಆದಾಗ ಈ ಆತಂಕ, ಭಯ, ಖಿನ್ನತೆ, ಅದು ಕೆಲವೊಂದ್ಸರ್ತಿ ಬೈಪೋಲಾರ್ ಅಥವಾ ನಾವು ಸೈಕೋಸಿಸ್ ಅಂತೀವಿ, ಅಂದ್ರೆ ಅದರಲ್ಲಿ ಆ ಮಹಿಳೆಗೆ ಭ್ರಮೆ ಆಗ್ಲಿಕ್ಕೆ ಶುರು ಆಗ್ತದೆ, ಯಾರೋ ಬರ್ತಾರೆ, ಯಾರೋ ನನ್ಗೆ ಹೊಡಿತಾರೆ, ಕೊಲ್ತಾರೆ, ನನ್ನ ಮಗನ ಕಸ್ಕೊಂಡು ಹೋಗ್ತಾರೆ. ಸೊ ಗರ್ಭಾವಸ್ಥೆಯಲ್ಲಿ ಇರ್ಬಹುದು ಅಥವಾ ಪ್ರೆಗ್ನೆ ಅಂದ್ರೆ ಡೆಲಿವರಿ ಆದ ನಂತರ ಇರ್ಬಹುದು, ಹೆಚ್ಚಿಗೆ ಡೆಲಿವರಿ ಆದ ನಂತರ. ಸೊ ಆ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತೀವಿ ನಾವು, ಅವಾಗ ಇದು ದೆವ್ವ ಭೂತ. ಸೊ ಆ ರೀತಿಯಾದಂತಹ ತಪ್ಪು ಕಲ್ಪನೆ. ಆಮೇಲೆ ಈಗ ಹೆಚ್ಚಿಗೆ ಬಾಣಂತಿಯರಲ್ಲಿ ನಾಲ್ಕೈದು ತಿಂಗಳ ಹೊರಗಡೆ ಹೋಗ್ಬಾರ್ದು ಅಥವಾ ಆಹಾರದಲ್ಲೂ ಕೂಡ ಬಹಳ ರೆಸ್ಟ್ರಿಕ್ಷನ್ಸ್, ಇದನ್ನೇ ತಿನ್ಬೇಕು, ಇದನ್ನ ತಿನ್ಬಾರ್ದು. ಸೊ ಅದು ಒಳ್ಳೇದು ಕೂಡ, ಬಟ್ ಇತ್ತೀಚಿನ ಆಧುನಿಕ ದಿನಗಳಲ್ಲಿ ವರ್ಕಿಂಗ್ ಲೇಡೀಸ್, ವರ್ಕಿಂಗ್ ವುಮೆನ್ ಅವರಿಗೆ ಅದು ಅಷ್ಟಾಗಿ ಲೈಕ್ ಆಗ್ಲಿಕ್ಕಿಲ್ಲ. ಸೊ ಅಷ್ಟು ರಿಸ್ಟ್ರಿಕ್ಷನ್ ಕೆಲವೊಬ್ರು ಲೈಕ್ ಮಾಡ್ಲಿಕ್ಕಿಲ್ಲ, ಅದು ಕೂಡ ಮನಸ್ಸಿನ ಮೇಲೆ ಪರಿಣಾಮ ಆಗ್ಬಹುದು. ಸೊ ಇದು ಈ ಎಲ್ಲ ಒಂದು ತಪ್ಪು ಕಲ್ಪನೆಗಳನ್ನು ನಾವು ಅದನ್ನ ಗೆಲ್ಲಬೇಕು ಅಥವಾ ಅದರಿಂದ ಹೊರಗೆ ಬರಬೇಕು.
1: ಸರ್, ಹೆರಿಗೆಯ ನಂತರವೂ ಕೂಡ ಒಬ್ಬ ಬಾಣಂತಿ ಸಾಕಷ್ಟು ಮಾನಸಿಕ ಸಮಸ್ಯೆಗಳನ್ನ ಎದುರಿಸ್ತಾಳೆ ಅಂತ ತಾವ್ ಹೇಳಿದ್ರಿ, ಇದನ್ನ ತಡೆಗಟ್ಟಬೇಕು ಅನ್ನೋದಾದ್ರೆ ಯಾವ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಬೇಕು ಅಂತ?
0: ಮೊದಲನೇದು, ಗರ್ಭಾವಸ್ಥೆಯಿಂದನೇ ನಾವು ಇದನ್ನು ತಡೆಗಟ್ಟಬೇಕಾಗುತ್ತೆ. ಅಂದರೆ ಗರ್ಭಾವಸ್ಥೆಯಿಂದನೇ ಅವಳ ಮಾನಸಿಕ ಆರೋಗ್ಯವನ್ನು ಕಾಪಾಡೋದು, ಈ ಮುಂಚೆ ನಾ ಹೇಳ್ದಂಗೆ ಅವಳಿಗೆ ಒಂದು ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಅದನ್ನು ನಾವು ಮೇಂಟೈನ್ ಮಾಡೋದು, ಅವಳಿಗೆ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಅವಳು ಏನೇನು ಮಾಡಬೇಕಲ್ಲ ಆ ಒಂದು ಕ್ರಮಗಳನ್ನು ಒಬ್ಬ ಮಹಿಳೆ ಅದನ್ನು ಫಾಲೋ ಮಾಡೋದು. ಸೊ ಇದು ಗರ್ಭಾವಸ್ಥೆಯಿಂದನೇ ಪ್ರಿವೆಂಟ್ ಆದರೆ ಒಳ್ಳೆಯದು. ಸೊ ಅದಾದ ನಂತರ ಈಗ ಡೆಲಿವರಿ ನಂತರ ಕೂಡ ಎಷ್ಟೋ ಸರ್ತಿ ಕೆಲವೊಂದು ಕಾರಣಗಳಿರ್ತದೆ. ಈಗ ಹೆಣ್ಮಗು ಹುಟ್ಟಿತ್ತು, ಆವಾಗ ನಮ್ಮ ರಿಯಾಕ್ಷನ್ ಹೆಂಗಿರ್ತದೆ, ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಈಗ ಕೆಲವೊಮ್ಮೆ ಈಗ ಡೆಲಿವರಿ ನಂತರ ಸಾಕಷ್ಟು ನಾವು ರಿಸ್ಟ್ರಿಕ್ಷನ್ಸ್ ಅನ್ನ ಮಹಿಳೆಯಲ್ಲಿ ಹಾಕ್ತಿವಲ್ಲ, ಅದು ಮತ್ತೆ ಡೆಲಿವರಿ ನಂತರ ಕೂಡ ಒಂದು ಹಸ್ಬೆಂಡ್ ಸಪೋರ್ಟ್ ಯಾವ ರೀತಿ ಇರ್ತದೆ. ಸೊ ಇವೆಲ್ಲ ಒಂದು ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ಇದನ್ನ ನಾವು ಪ್ರಿವೆಂಟ್ ಮಾಡಬಹುದು.
1: ಸರ್, ಇನ್ನು ಕೊನೆಯದಾಗಿ ಕೇಳಿ ಮಣ ಧ್ವನಿಯ ಮೂಲಕ ಗರ್ಭಿಣಿಯರಿಗೆ ಹಾಗೂ ಅವರ ಕುಟುಂಬದವರಿಗೆ ಒಂದು ಸಂದೇಶ ಅನ್ನೋದಾದ್ರೆ ಯಾವ ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಗರ್ಭಿಣಿಯರ ದೈಹಿಕ ಆರೋಗ್ಯದ ಬಗ್ಗೆ ನಾವು ಬಹಳನೇ ಕಾಳಜಿ ವಹಿಸ್ತೀವಿ, ಆದರೆ ಅಷ್ಟೇ ಕಾಳಜಿ ಗರ್ಭಿಣಿಯರ ಮಾನಸಿಕ ಆರೋಗ್ಯದ ಬಗ್ಗೆನೂ ನಾವು ವಹಿಸಬೇಕಾಗ್ತದೆ. ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಮಾನಸಿಕ ಏರುಪೇರುಗಳು, ಮೂಡ್ ಸ್ವಿಂಗ್ಸ್, ನಿದ್ರಾಹೀನತೆ, ಅಲ್ಪ ಮಟ್ಟದ ಒಂದು ಆಂಗ್ಸೈಟಿ, ಸ್ಟ್ರೆಸ್, ಇವುಗಳನ್ನು ನಾವು ಗುರುತಿಸಬೇಕಾಗುತ್ತೆ. ಅದಕ್ಕೆ ಅವಳಿಗೆ ಸಾಂತ್ವನ, ಒಂದು ಮಾನಸಿಕ ಒಂದು ಸಪೋರ್ಟ್ ಬಲ ತುಂಬೋದಾಗಲಿ, ಅವಳಿಗೆ ಅವಳ ಬೇಕು ಬೇಡಗಳನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ, ಅವಳ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ, ಇದನ್ನು ಅವಳ ಪರಿವಾರದವರು ಮಾಡಬೇಕಾಗುತ್ತೆ. ಇನ್ನು ಇದು ಅತಿ ಹೆಚ್ಚಾದಾಗ, ಅತಿಯಾದಾಗ, ಒಂದು ರೋಗ ಅನ್ನುವಂಥ ಮಟ್ಟಕ್ಕೆ ಬೆಳೆದಾಗ, ಆವಾಗ ಇದನ್ನು ಅನವಶ್ಯಕವಾಗಿ ಭೂತ, ಪ್ರೇತ, ಗಾಳಿ ಅಂತ ಸಮಯವನ್ನು ವ್ಯರ್ಥ ಮಾಡದೆ ಅಂಥ ಒಂದು ಮಹಿಳೆಗೆ ಸರಿಯಾದ ಸಮಯದಲ್ಲಿ ತಜ್ಞ ವೈದ್ಯರಿಂದ ಚಿಕಿತ್ಸೆ ಕೊಡಿಸಬೇಕಾಗತ್ತೆ. ಈ ರೀತಿಯಾದಂಥ ಚಿಕಿತ್ಸೆ ನಮ್ಮ ಪ್ರಭಾಕರ್ ಕೋರೆ ಹಾಸ್ಪಿಟಲ್ನಲ್ಲಿ ಮನೋವೈದ್ಯಕೀಯ ಒಂದು ವಿಭಾಗದಲ್ಲಿ ಲಭ್ಯವಿದೆ. ಹಿಂಗಾಗಿ ಇದರ ಒಂದು ಸದುಪಯೋಗವನ್ನು ಎಲ್ಲರೂ ಪಡ್ಕೋಬಹುದು ಅಂತ ನಾನು ಹೇಳ್ತೀನಿ.
1: ಖಂಡಿತ ಸರ್. ಸರ್, ಈಗ ಗರ್ಭಿಣಿ ಮಹಿಳೆಗೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಅನ್ನುವ ಒಂದು ಮಹತ್ವದ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಡ್ರಿ. ಧನ್ಯವಾದಗಳು.
0: ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಮನೋವೈದ್ಯರು, ಜೊತೆಗೆ ಕೆಎಲ್ಇ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕಿ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವಣುಧ್ವನಿ 90.4 FM. ನಮಸ್ಕಾರ.
2: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ, ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು

0: ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿ ಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
2: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ್ ಫಲೋತ್ಪಾದನ ವಿದ್ಯಾಪೀಠ ಭಾಗ

0: 1120 आणि 9071000774.
1: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಒಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
2: ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
3: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831248686.
0: केली कैंसर हॉस्पिटल नेहरु नगर बेळगाव.
4: कैंसर कोणत्याही प्रकारचा असो अत्याधुनिक उपचार एकाच छताखाली भेटते.
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल केली कैंसर हॉस्पिटल.
4: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरु नगर बेळगाव येथे.
0: तुमच्या आरोग्यासाठी नवीन आशेचा किरण केली कैंसर हॉस्पिटल.
4: मिळणाऱ्या सुविधा, हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
4: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल, नेहरु नगर, बेळगाव येथे.
0: फोन नंबर 0831255250 आणि 2473777.
4: मोबाईल नंबर 6360712326 किंवा टोल फ्री नंबर 1099.
0: आजच भेट द्या केली कॅन्सर हॉस्पिटल बेळगाव येथे.
1: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

0: யாரோ யோனா, யாரோ யோனா, யாரோ யோனா.
1: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಆತ್ಮೀಯ ಸ್ನೇಹಿತರೆ, ಬಂದಿದೆ ನಿಮ್ಮೊಂದಿಗೆ ನಾವು ಸ್ಪೆಷಲ್ ವಾರದ ಆರಂಭ. ನಿಮ್ಮೆಲ್ಲರ ಪ್ರೀತಿಯ ಒಂದೇ ಒಂದು ಕಾರ್ಯಕ್ರಮ, ಏಕೈಕ ಕಾರ್ಯಕ್ರಮ ಭಕ್ತಿ ಗೀತೆಗಳಿಗೆ ವಿಚಯಸ್. ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ.

ne mondige navu chitra mandira karyakramada visheshate aatmiyare nimmellarigu gottu kannada chitra rangadalli teregondiruva devra geetegalige ee karyakrama suvaruda aarambha madona ಆತ್ಮೀಯ ಸ್ನೇಹಿತರೆ, ಇದು ವರ್ಷದ 9ನೇ ತಿಂಗಳಿನ ಶುಭ ಸೋಮವಾರ, 9ನೇ ತಿಂಗಳಿನ 28ನೇ ದಿನ, ಸೆಪ್ಟೆಂಬರ್ 28, 2026 ನಿಮ್ಮೊಂದಿಗೆ ನಾವು ಶುಭ ಸೋಮವಾರದ ಸ್ಪೆಷಲ್ ಚಿತ್ರ ಮಂದಿರ.

हॉटलाइन संख्या 9019904904 ये नंबर में लेकर ये मैसेज व्हाट्सएप मैसेज मुखातर हॉटलाइन संख्या मत में 9019904904 कार्यक्रम नंबर मेले करे मैसेज व्हाट्सएप मैसेज मुखातर तिलसि कन्नड़ चित्ररंगद आध्यात्म गीतेगळु आत्मीय स्नेहितरे नम्म देशद स्वतंत्र होराटगारराद भगत सिंग शहीद भगत सिंग अवर ಸ್ನೇಹಿತರೆ ಶಹೀದ್ ಭಗತ್ ಸಿಂಗ್ ಅವರ ಜನ್ಮದಿನ ಕೂಡ ಇವತ್ತಿದೆ ಇನ್ಕಲಾಬ್ ಜಿಂದಾಬಾದ್ ನೆನಪಿದೆ ಅಲ್ವಾ ಸೊ ಆತ್ಮೀಯರಿ ಸೆಪ್ಟೆಂಬರ್ 28 2026 ಇವತ್ತಿನ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ ಸ್ಪೆಷಲ್ನಲ್ಲಿ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ಅಥವಾ ದೇಶಭಕ್ತಿ ಗೀತೆಗಳು ಫ್ರಾಮ್ ಕನ್ನಡ ಸಿನಿಮಾ ನೀವು ರಿಕ್ವೆಸ್ಟ್ ಮಾಡಬಹುದು ಬಂದು ಭಾಗವಹಿಸಿ ಆತ್ಮೀಯರೇ ಸೆಪ್ಟೆಂಬರ್ 1907 ನಮ್ಮ ಸ್ವತಂತ್ರ ಹೋರಾಟಗಾರರಾದ ಶಹೀದ್ ಭಗತ್ ಸಿಂಗ್ ಅವರು ಜನಿಸಿದ್ರು ಸೊ ಸ್ನೇಹಿತರೆ ಇವತ್ತಿನ ದಿನ ಡಬಲ್ ಧಮಾಕ ಚಿತ್ರಮಂದಿರ ಪ್ಲಸ್ ಶಹೀದ್ ಭಗತ್ ಸಿಂಗ್ ಅವರಿಗೆ ನೀವು ರಿಕ್ವೆಸ್ಟ್ ಮಾಡಬೇಕು ಅಂದರೆ ದೇಶಭಕ್ತಿ ಗೀತೆಗಳು ಬೇಕು ಅಂದ್ರೂ ರಿಕ್ವೆಸ್ಟ್ ಮಾಡ್ಬೋದು ಬನ್ನಿ ಭಾಗವಹಿಸಿ ಓಪನಿಂಗ್ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಸೊ ಸ್ನೇಹಿತರೆ ಚಿತ್ರಮಂದಿರದ ಮೊದಲನೇ ಗೀತೆ ಸತ್ಯ ಇನ್ ಲವ್ ರಾಮ ಶ್ರೀರಾಮ ಈ ಗೀತೆಯೊಂದಿಗೆ ಆರಂಭ ಮಾಡ್ತಾ ಇದ್ದೇನೆ ಬನ್ನಿ ನೀವು ಕೂಡ ಭಾಗವಹಿಸಿ ಹಾಡನ್ನು ಕೇಳಿ

ಆರಂಭ ಮಾಡ್ತಾ ಇದ್ದೇನೆ. ನಾವು ಆಧ್ಯಾತ್ಮ ಗೀತೆಗಳಿಗೆ ಏಕೈಕ ಕಾರ್ಯಕ್ರಮ ಚಿತ್ರ ಮಂದಿರ.

ಸೊ ಸ್ನೇಹಿತರೆ, ಆರಂಭದ ಗೀತೆಯೊಂದಿಗೆ ತಮ್ಮೆಲ್ಲರ ಮನಸ್ಸಲ್ಲಿ ಪ್ರಭು ಶ್ರೀರಾಮ್ ಅವರ ನಾಮ ಜಪಿಸುತ್ತಾ ಕಾರ್ಯಕ್ರಮ ಆರಂಭ ಮಾಡಿದ್ದೇನೆ. ಆ್ಯಂಡ್ ಆತ್ಮೀಯರೇ, ಮರೀಲಿಕ್ಕೆ ಹೋಗಬೇಡಿ. ಈ ಒಂದು ಚಿತ್ರಮಂದಿರದ ಉದ್ದೇಶ ಒಂದೇಯ, ಅದು ನಿಮ್ಮೆಲ್ಲರಲ್ಲಿ ಭಕ್ತಿಯ ಜ್ಯೋತಿ ಬೆಳಗಲಿ. ಹಾಗೆ ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಬಲ್ ಧಮಾಕ ಅಂತ ನಾನು ಹೇಳಿದೆ, ಶಹೀದ್ ಭಗತ್ ಸಿಂಗ್ ಅವರ ಜನ್ಮದಿನ ಕೂಡ ಇದೆ ಸ್ನೇಹಿತರೆ. ಇದೇ ಸೆಪ್ಟೆಂಬರ್ 28, 1907 ಅವರು ಜನಿಸಿದರು. ಸೊ ಸ್ನೇಹಿತರೆ, ಇವತ್ತಿನ ದಿನ ನಮ್ಮ ಇನ್ಕಲಾಬ್ ಜಿಂದಾಬಾದ್ ಅನ್ನೋ ಶ್ಲೋಗನ್ದಿಂದ ನಮ್ಮ ಪ್ರೀತಿಯ ಶಹೀದ್ ಭಗತ್ ಸಿಂಗ್ ಅವರ ಜನ್ಮದಿನ ಕೂಡ ಇದೆ, ಅವರಿಗೂ ಡೆಡಿಕೇಟ್ ಮಾಡುವಂತಹ ಗೀತೆ ಅಂತ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಹಾಗೆ ಆಧ್ಯಾತ್ಮ ಗೀತೆಗಳಿಗೂ ಅವಕಾಶ. ಸೊ ಸ್ನೇಹಿತರೆ, ಅಮೃತಗಳಿಗೆ ಚಿತ್ರದ ಗೀತೆಯೊಂದಿಗೆ ಶಹೀದ್ ಭಗತ್ ಸಿಂಗ್ ಅವರಿಗೆ ಡೆಡಿಕೇಟ್ ಮಾಡ್ತಾ ಹಿಂದೂಸ್ತಾನವು ಎಂದು ಮರೆಯದ ಈ ಒಂದು ಗೀತೆಯೊಂದಿಗೆ ಅಡ್ವೊಕೇಟ್ ಪ್ರಮೇಳ ಹಂಪನ್ ಅವರವರು ಭಾಗವಹಿಸಿದ್ದಾರೆ. ಈ ಪಾದ ಪುಣ್ಯಪಾದ ಈ ಗೀತೆಯೊಂದಿಗೆ ರತನ್ ಅವರು ಭಾಗವಹಿಸಿದ್ದಾರೆ. ತದನಂತರ ಶಿವನಲ್ಲಿ ಅನ್ನೋ ಒಂದು ಗೀತೆಯೊಂದಿಗೆ ಭಕ್ತ ಮಾರ್ಕಂಡೇಯ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಹಾಗೆ ನಿಮ್ಮ ಗೆಳೆಯನ ಬಗ್ಗೆ, ಅದು ನೀವು ಚಂದ್ರಕಾಂತ್ ಬಡ್ಗಾವಿಯವರೇ, ಇದರಲ್ಲಿ ನಾವು ಅನೌನ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಅಲೌ ಮಾಡೋದಿಲ್ಲ. ಏಕೆಂದರೆ ಅದು ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು. ನೀವು ಏನಾದರೂ ಬ್ಲಡ್ ಗ್ರೂಪ್ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅದ್ರ ಬಗ್ಗೆ ನಾವು ಅನೌನ್ಸ್ಮೆಂಟ್ ಮಾಡಬಹುದು. ಸೊ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಚಂದ್ರಕಾಂತ್ ಬಡ್ಗಾವಿಯವರೇ. ಹಾಗೆ ಆತ್ಮೀಯರೇ, ತದನಂತರ ರಾಮ ರಾಮ ಜಯ ಶ್ರೀರಾಮ್ ಜಯ ಜಿನೇಂದ್ರ ಅಂತ ನಮ್ಮ ಪ್ರೀತಿಯ ರಾಜಶ್ರೀ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಫ್ರಮ್ ದ ಮೂವಿ ಅಮೆರಿಕಾ 2. ಶಿವಭಾಡವಲ್ಲಿ ಅವರು ಅರಿಶಿನ ಕುಂಕುಮ ಅನ್ನೋ ಗೀತೆ ಶ್ರೀ ರೇಣುಕಾ ದೇವಿ ಚಿತ್ರದ್ದು. ಈ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ಬನ್ನಿ ಆತ್ಮೀಯರೇ, ನಿಮ್ಮೊಂದಿಗೆ ನಾವು ಸ್ಪೆಷಲ್ನಲ್ಲಿ ಭಾಗವಹಿಸಿ ವಾರದ ಆರಂಭ ಮಾತಾಡ್ತಾ ಗಣಪನ ವಿಸರ್ಜನೆಯೂ ಆಯಿತು. ಆಚೆ ಈ ತಿಂಗಳು ಮುಗಿಲಿಕ್ಕೂ ಬಂತು. ಎಸ್ ಆತ್ಮೀಯರೇ, ಈ ತಿಂಗಳಿನ ಇನ್ನೆಷ್ಟು ದಿನ ಉಳಿದವ? ಬುಧವಾರಿಗೆ ಮುಗಿತು ನೋಡ್ರಿ ಸೆಪ್ಟೆಂಬರ್. ಸೊ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಿಮ್ಮೆಲ್ಲರ ಆಧ್ಯಾತ್ಮ ಗೀತೆಗಳಿಗೆ ಏಕೈಕ ಕಾರ್ಯಕ್ರಮ ಚಿತ್ರ ಮಂದಿರ.

ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಚಿತ್ರಮಂದಿರ ಕಾರ್ಯಕ್ರಮದ ವಿಶೇಷತೆ. ಇವತ್ತಿನ ದಿನ ಭಕ್ತಿಗೀತೆ ಪ್ಲಸ್ ದೇಶಭಕ್ತಿ ಗೀತೆಯನ್ನು ರಿಕ್ವೆಸ್ಟ್ ಮಾಡಬಹುದು. ಏಕೆ ಅಂದರೆ ಸ್ವತಂತ್ರ ಹೋರಾಟಗಾರರಾದ ಶಹೀದ್ ಭಗತ್ ಸಿಂಗ್ ಅವರ ಜನ್ಮದಿನ ಸೆಪ್ಟೆಂಬರ್ 28 1907 ಜನ್ಮ. ಆ್ಯಂಡ್ ಹಾಗೆ ಆತ್ಮೀಯರೇ, ಮಾರ್ಚ್ 23 1931 ಗಲ್ಲು ಶಿಕ್ಷೆ, ಬರೇ 23 ವಯಸ್ಸಿನಲ್ಲಿ ಗಲ್ಲು ಶಿಕ್ಷೆ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಅವರ ಸಿನಿಮಾ ನೋಡಿರಬಹುದು, ಆ್ಯಂಡ್ ಅವರ ಶ್ಲೋಗನ್ ಬಹಳ ಫೇಮಸ್, ಇನ್ಕಲಾಬ್ ಜಿಂದಾಬಾದ್ ಲಾಂಗ್ ಲಿವ್ ದ ರೆವಲ್ಯೂಷನ್ ಅಂತ ಆ ಒಂದು ಶ್ಲೋಗನ್ನ ಒಂದು ಅರ್ಥ. ಸೊ ಸ್ನೇಹಿತರೆ, ನಮ್ಮ ಯುವಕ ಯುವತಿಯರು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ನೆನಪಿಸುತ್ತಾ ಶಹೀದ್ ಭಗತ್ ಸಿಂಗ್ ಅವರಿಗೂ ನೀವು ಡೆಡಿಕೇಟ್ ಮಾಡಬಹುದು ಗೀತೆಗಳು. ಬನ್ನಿ ಭಾಗವಹಿಸಿ, ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರ ಗೀತೆಗಳನ್ನ ಎಂಜಾಯ್ ಮಾಡೋಣ.

ಎಂದು ಮರೆಯದ ಭಾರತ ರತ್ನವು ನಮ್ಮ ಶಹೀದ್ ಭಗತ್ ಸಿಂಗ್ ಅವರು. ಆತ್ಮೀಯರೇ, ಇದೇ ಗೀತೆ ಕಾಂಚನ್ ಕೋಪರಡಿ ಅವರು ಹಾಗೂ ಅಡ್ವೊಕೇಟ್ ಪ್ರಮೀಳ ಹಂಪನ್ ಅವರವರು ರಿಕ್ವೆಸ್ಟ್ ಮಾಡಿದ್ರು. ಈ ಪಾದ ಪುಣ್ಯಪಾದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ನಿಮ್ಮೊಂದಿಗೆ ನಾವು ಸ್ಪೆಷಲ್ನಲ್ಲಿ ಬಂದು ಭಾಗವಹಿಸಿ ಹಾಟ್ಲೈನ್ ಸಂಖ್ಯೆ ಮರೀಲಿಕ್ಕೆ ಆಗೋದಾ? ಮರೀಲಿಕ್ಕೆ ಆಗೋದೇ ಇಲ್ಲ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ವೇಣುಧ್ವನಿಯ ಹಾಟ್ಲೈನ್ ನಂಬರ್ 9019904904. ಮರಿಬೇಕಂದ್ರೂ ಮರೆಯಕ್ಕಾಗುದಿಲ್ಲ ಆತ್ಮೀಯರೇ. ಎಸ್, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ.

0: ಆತ್ಮೀಯರೇ, ಈ ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು. ಇವತ್ತು ಡಬಲ್ ಧಮಾಕ ಮಾಡಿದ್ದಾನೆ, ಭಕ್ತಿ ದೇಶಭಕ್ತಿ ಗೀತೆಯನ್ನು ರಿಕ್ವೆಸ್ಟ್ ಮಾಡಬಹುದು ಅಂತ. ಏಕೆ ಅಂದರೆ ನಮ್ಮ ಶಹೀದ್ ಭಗತ್ ಸಿಂಗ್ ಅವರ ಜನ್ಮದಿನ ಇವತ್ತು. ಹಾಗೆ ಆತ್ಮೀಯರೇ, ಜಸ್ಟ್ 23 ಇಯರ್ಸ್ನಲ್ಲಿ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಸ್ವಾತಂತ್ರ್ಯ ತೊಗೊಂಡು ಬರಲಿಕ್ಕೆ ಅವರು ಪ್ರಾಣವನ್ನು ಆಹುತಿ ಮಾಡಿದರು. ಅದಕ್ಕೆ ಅವರ ಹೆಸರು ಶಹೀದ್ ಭಗತ್ ಸಿಂಗ್, ಜಸ್ಟ್ ಆಟ್ ದ ಏಜ್ ಆಫ್ 23. ವಿಚಾರ ಮಾಡಿ. ಸೊ ನೆನಪಿಟ್ಕೊಳ್ಳಿ ಆತ್ಮೀಯರೇ, March 23, 1931 ಅವರಿಗೆ ಗಲ್ಲು ಶಿಕ್ಷೆ. ಆ್ಯಂಡ್ ಜನ್ಮ ಇವತ್ತಿನ ದಿನ, ಅದು September 28, ಜನ್ಮ ಆಗಿರೋ ವರ್ಷ 1907. ಸೊ ಬನ್ನಿ, ರತನ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಈ ಪಾದ ಪುಣ್ಯಮಾದ. ಅರ್ಥ ಮಾಡ್ಕೊಂಡಿರೋ ನಮ್ಮ ಚಂದ್ರಕಾಂತ್ ಬಡ್ಗಾವಿಯವರು, ಏಕೆಂದರೆ ಅವರು ಅರ್ಥ ಮಾಡಿಕೊಂಡ್ರು. ಸೊ ಭಕ್ತ ಕನಕದಾಸ ಚಿತ್ರದಿಂದ, ಮಾರ್ಕಂಡೆಯ ಚಿತ್ರದಿಂದ ಗೀತೆ. ಮುಂದಿನ ಗೀತೆಗಳು ಹೀಗಿವೆ. ಹಾಗೆ ನಮಗೆ ಹೋಳಿಗೆ ಊಟಕ್ಕೆ ಬನ್ನಿ, ಹಿರಿಯರ ಪೂಜೆ ಇದೆ. ಎಸ್, ಪಿತೃಪಕ್ಷ ನಡೆದಿದೆ, ನಾವು ಕೂಡ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಶೋಭಾ ಡೌಲಿ ಅವರೇ. ಆ್ಯಂಡ್ ಹಿರಿಯರ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲಿ. ವಿಜಯಲಕ್ಷ್ಮಿಯವರು ಕರೆ ಮಾಡಿ ಶಿವ ಶಿವ ಎಂದರೆ ಭಯವಿಲ್ಲ, ಮಾಲಿ ಮಾಡ್ತಾ ಇದ್ದಾರಂತ ಹೇಳಿ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಸೊ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳ ಲೈನಪ್. ಚಿತ್ರ ಅವರು, ಚಿತ್ರ ರಾಕೇಶ್ ಶಿವಬಸವನಗರದಿಂದ ಶುಭೋದಯ, ಗುಡ್ ಮಾರ್ನಿಂಗ್ ಅಂತ ತಿಳಿಸ್ತಾ ಇದ್ದಾರೆ. ನಿಮಗೂ ಕೂಡ ಗುಡ್ ಮಾರ್ನಿಂಗ್. ಆ್ಯಂಡ್ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ದೇವರ ಗೀತೆ ಅಥವಾ ದೇಶಭಕ್ತಿ ಗೀತೆ ಫ್ರಾಮ್ ಕನ್ನಡ ಸಿನಿಮಾ ರಿಕ್ವೆಸ್ಟ್ ಮಾಡಬಹುದು. ನಿಮಗೂ ಗೊತ್ತು ಶಹೀದ್ ಭಗತ್ ಸಿಂಗ್ ಅವರ ಜನ್ಮದಿನ ಇದೆ. ಸೊ ಜೈ ಹಿಂದ್, ಹ್ಯಾಪಿ ಬರ್ಡೇ ಶಹೀದ್ ಭಗತ್ ಸಿಂಗ್. ನೀವು ಈ ದಿನ ಎಷ್ಟು ಪುಣ್ಯ ಅದು ಈ ನಮ್ಮ ಭಾರತದಲ್ಲಿ ಜನಿಸಿದ್ರೆ, ಐ ಆಮ್ ಪ್ರೌಡ್ ಆಫ್ ಮೈ ಭಾರತ ದೇಶ ಅಂತ ರಾಜಶ್ರೀ ಅವರು ಮೆಸೇಜ್ ಮಾಡಿದರೆ, ಎಲ್ಲರಿಗೂ ಒಂದು ಹೆಮ್ಮೆ ಶಹೀದ್ ಭಗತ್ ಸಿಂಗ್ ಅವರ ಬಗ್ಗೆ. ಆತ್ಮೀಯರೇ, ನಾವು ಬರೀ ಹೆಮ್ಮೆ ಪಡೋದು ಆ್ಯಂಡ್ ಕೈ ತೊಳ್ಕೊಳ್ಳೋದು ಅಷ್ಟೇ ಅಲ್ಲ, ನಮ್ಮ ಏರಿಯಾನೂ ಅಷ್ಟೇ ಸ್ವಚ್ಛವಾಗಿಡಬೇಕು. ಈ ದೇಶವನ್ನು ಪ್ರೀತಿಸ್ತೀರಾ ಅಂದರೆ ನಿಮ್ಮ ಓಣಿನೂ ನೀವು ಪ್ರೀತಿಸಬೇಕು. ನಿಮ್ಮ ಗಲ್ಲಿ, ಇನ್ನೊಬ್ಬರ ಗಲ್ಲಿ, ಇನ್ನೊಬ್ಬರ ಆ ಒಂದು ಮನೆ, ಈ ಏನೂ ಇರಲಿ, ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಿ. ನಾನು ವೈಯಕ್ತಿಕವಾಗಿ ನೋಡ್ತಾ ಇದ್ದೇನೆ, ನಮ್ಮ ಊರಿನಲ್ಲಿ ಲೊಕೇಶನ್ ಹೇಳೋದಿಲ್ಲ, ಊರಿಗೆ ಎಂಟ್ರಿ ಹೊಡೆಯುವಾಗ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಒಬ್ಬರು ಯಾರೋ ಒಗೆದಿದ್ದಾರೆ ಅಂತ ನೋಡಿದರೆ ಅಲ್ಲೆಲ್ಲರೂ ಸತತವಾಗಿ ಒಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕಸವನ್ನು. ಅವರಿಗೇನನ್ಸುತ್ತೆ, ಮನೆ ಕಸ ಎಲ್ಲ ಗೂಡಿಸಿ ಹೊರಗೆ ಎಲ್ಲರೂ ಒಗೆದ್ರೆ ಮನೆ ಸ್ವಚ್ಛ ಆದ ನಂತರ ಮುಗೀತು. ಹಂಗಿರಂಗಿಲ್ಲ ಆತ್ಮೀಯ ಸ್ನೇಹಿತರೆ, ದಯವಿಟ್ಟು ಹಂಗೆ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ನೀವು ಭಾರತದ ಮೇಲೆ ಪ್ರೀತಿ ಮಾಡ್ತೀರಾ ಅಂದರೆ ಯಾರೂ ನೋಡಂಗಿಲ್ಲ. ಅಂಥ ಸಂದರ್ಭದಲ್ಲಿಯೂ ನೀವು ಉತ್ತಮ ನಾಗರಿಕರಾಗಿರಬೇಕು, ಆವತ್ತೇ ಭಾರತ ದೇಶ ಟಾಪ್ನಲ್ಲಿ ಹೋಗುತ್ತೆ. ಅರ್ಥ ಮಾಡ್ಕೊಂಡು ಕೇಳ್ಕೊರಿ, ಗಮನವಿಟ್ಟು ಕೇಳ್ಕೊರಿ. ಯಾರೂ ನೋಡುವಲ್ರು, ಅವತ್ತು ನೀವು ಒಂದು ಉತ್ತಮ ನಾಗರಿಕರಾಗಿ ಬಿಹೇವ್ ಮಾಡಿದರೆ, ವರ್ತನೆ ನಿಮ್ದು ಹಂಗಿದ್ರೆ, ದೇಶ ಅವಾಗ ಮುನ್ನೆ ಹೋಗುತ್ತೆ. ಈಗೇನಾಗೈತಿ, CCTV ಐತಿ ಅಲ್ಲಿ ಉಚ್ಚಿ ಒಯ್ಯಬೇಡ, CCTV ಐತಿ ಅಲ್ಲಿ ಉಗುಳ್ಬೇಡ, ಅಲ್ಲಿ ಕಸ ಒಗಿಬೇಡ. CCTV ಇಲ್ದಿದ್ದ ಜಾಗೇನಾಗ ಹೊರ ಪಚ್ ಪುಚ್ ಅಂತ ಉಗುಳೋದು, ಉಚ್ಚಿ ಮಾಡೋದು, ಕಸ ಒಗೆದು ಇನ್ನ ಮಾಡತ್ತೇವೆ. ದಿಸ್ ಇಸ್ ರಾಂಗ್. ವೈಯಕ್ತಿಕವಾಗಿ ನಾನು ಯೂಟ್ಯೂಬ್ನಲ್ಲಿ ಒಬ್ಬ ವ್ಯಕ್ತಿ ಫಾರಿನ್ನಿಂದ ಬಂದಿದ್ದಾನೆ, ಆ ಒಂದು ಟ್ರೈನ್ ಪ್ರವಾಸ ಮಾಡೋ ವ್ಲಾಗನ್ನು ಹಾಕಿದ್ದಾನೆ. ಅದರಲ್ಲಿ ಟ್ರೈನ್ ಪ್ರವಾಸ ಮಾಡುವಾಗ ಆ ಫಾರಿನರು ಅಬ್ರಾಡ್ದವ, ಹೊರದೇಶದವ, ಊಟ ಮಾಡಿದ, ಅಲ್ಲಿ ಬಾಜುಕ ಒಂದು ಹೆಣ್ಮಗಳು ಕೂತಿದ್ಲು, ಊಟ ಮಾಡಿ ಆದ ಕೂಡಲೇ ಆ ಒಂದು ಊಟದ ಒಂದು ಡಬ್ಬಿ ಏನಿರುತ್ತೆ ಅಲ್ಲ ಪ್ಲಾಸ್ಟಿಕ್ದು, ಅದು ಎಲ್ಲಿ ಒಗೆಯೋದು, ಕಸದ ಬುಟ್ಟಿಯಲ್ಲಿ ಅಂತ ಹೇಳಿದರೆ ಆ ಹೆಣ್ಮಗಳು ಹೇಳ್ತಾಳೆ ಹೊರಗೋಗಿರಿ, ಆಜುಬಾಜುದವರು ಹೇಳ್ತಾರೆ ಹೊರಗೋಗಿರಿ. ಅವಂತಾನೆ ಇದು ತಪ್ಪು, ಇದು ಲಿಟ್ರಿಂಗ್ ಅಂತ ಹೇಳ್ದಾನ. ಆ ಹೊರಗಿನ ದೇಶದ ಮನುಷ್ಯನಿಗೆ ಗೊತ್ತಿದೆ ಕಿ ಕಸ ಹೊರಗೆ ಒಗೆಯೋದು ತಪ್ಪು ಅಂತ, ಆದರೆ ನಮ್ಮವರೆಲ್ಲ ಹೇಳಕತ್ತಾರೋ ಹೊರಗೋಗಿರಿ. ಆಮೇಲೆ ಅವ್ನು ಏನು ಮಾಡಿದ ಗೊತ್ತೈತ್ರಿ, ಟ್ರೈನ್ನಲ್ಲಿ ಕಸದ ಬುಟ್ಟಿ ಇದೆ ಅದನ್ನು ಹುಡುಕಾಡಿದ, ಅಲ್ಲಿ ಹಾಕಿದ, ತದನಂತರ ಟ್ರೈನ್ನಲ್ಲಿ ಕೆಲಸ ಮಾಡೋ ಜನರು, ಕೆಲಸ ಯಾರು ಕ್ಲೀನಿಂಗ್ ಮಾಡ್ತಾರೆ, ಅವರ ಕದ ತೆಗೆದು ಎಲ್ಲ ಹೊರಗೆ ಹಾಕಂತಿದ್ರು. ಆ ದೃಶ್ಯವನ್ನು ಕ್ಯಾಪ್ಚರ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿ. ಈಗ ವಿಚಾರ ಮಾಡಿ ಆತ್ಮೀಯರೇ, ಇದು ಸ್ಮಾಲ್ ವಿಷಯ. ಏಕೆಂದರೆ ನಾವೆಲ್ಲರೂ ಹೆಮ್ಮೆ ಮಾತ್ರ ಪಡ್ತೇವೆ, ದೇಶ ಪ್ರೇಮ ಕಮ್ಮಿ ಇಲ್ಲ, ಆದರೆ ದೇಶ ಪ್ರೇಮ ಪ್ರತಿ ಕೆಲಸ ಎಷ್ಟು ಜನ ಮಾಡ್ತಾರೆ ವಿಚಾರ ಮಾಡಬೇಕು. ನೆನಪಿಟ್ಟುಕೊಳ್ಳಿ ಈ ವಿಚಾರ ನಾನು ಹೇಳಿದ್ದೇನೆ, ವಿಚ್ ಇಸ್ ಯಾರು ನೋಡ್ತಾ ಇಲ್ಲ, ಆವಾಗ ನೀವು ಒಂದು ಉತ್ತಮ ನಾಗರಿಕರಾಗಿ ಕೆಲಸ ಮಾಡಿದರೆ ಈ ದೇಶ ಮುಂದೆ ಹೋಗೋದು.
1: ಆಲ್ ರೈಟ್, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಈ ಪಾದ ಪುಣ್ಯಪಾದ ಹಾಡನ್ನು ಕೇಳಿ ಮಜಾ ಮಾಡಿ.

ಗೀತೆಯ ಪ್ರಕಾರ ಶಿವನಲ್ಲಿ ಶರಣಾಗಿರಮ್ಮ. ಎಷ್ಟು ಗೀತೆ ಒಳ್ಳೆಯದಾಗಿತ್ತು, ಸಾಹಿತ್ಯ ಎಷ್ಟು ಒಳ್ಳೆಯದಾಗಿತ್ತು ಕೇಳಿದ್ರಲ್ಲ ನೀವು ಆತ್ಮೀಯ ಸ್ನೇಹಿತರೆ. ದಿಸ್ ಇಸ್ ನೇಮ್ ಒಂದಿಗೆ ನಾವು ಆಧ್ಯಾತ್ಮ ಗೀತೆಗಳಿಗೆ ಏಕೈಕ ಕಾರ್ಯಕ್ರಮ ಚಿತ್ರ ಮಂದಿರ.

ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಡಬಲ್ ಧಮಾಕ ಇದೆ ಇವತ್ತು. ಆಧ್ಯಾತ್ಮ ಗೀತೆಗಳು ಹಾಗೂ ಶಹೀದ್ ಭಗತ್ ಸಿಂಗ್ ಅವರ ಜನ್ಮದಿನ, ಆ ಒಂದು ಕಾರಣಕ್ಕೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳನ್ನು ನೀವು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ತಕ್ಕಂಥ ಗೀತೆಗಳು ಬಂದಿದೆ, ಬನ್ನಿ. ಸೊ ಸ್ನೇಹಿತರೆ, ಈ ಚಿತ್ರಮಂದಿರದ ಉದ್ದೇಶ ನಿಮ್ಮೆಲ್ಲರಲ್ಲಿ ಒಂದು ಭಕ್ತಿಯ ಜ್ಯೋತಿ ಬೆಳಗಲಿ ಅನ್ನೋ ಒಂದು ಉದ್ದೇಶದಿಂದ ತಗೊಂಡು ಬಂದಿದ್ದೇನೆ. ಹಾಗೆ ನೀವು ರಿಕ್ವೆಸ್ಟ್ ಮಾಡಿರುವ ಗೀತೆಗಳಲ್ಲಿ ಇರೋ ಶಕ್ತಿ, ಉದಾಹರಣೆಗೆ ಈಗ ರಿಕ್ವೆಸ್ಟ್ ಮಾಡಿರುವ ಗೀತೆ, ಪ್ರಸಾರವಾಗಿರೋ ಗೀತೆ, ಶಿವನಲ್ಲಿ ಶರಣಾಗಿರಮ್ಮ, ನಮ್ಮ ಚಂದ್ರಕಾಂತ್ ಬಡ್ಗಾವಿಯವ್ರದ್ದು. ಎರಡು ಕೆಲಸ ಅವರು ಇವತ್ತಿನ ದಿನಕ್ಕೆ ಸೀಮಿತವಾಗಿ ಮಾಡ್ಬೋದು, ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು, ವಿಚ್ ಈಸ್ ಇದೇ ಶಿವನ ಜಪನ ಮಾಡ್ತಾ ಇರ್ಬೋದು ಅಥವಾ ಶಿವನನ್ನು ಎಲ್ಲರಲ್ಲಿಯೂ ನೋಡ್ತಾ ಇರ್ಬೋದು ಇವತ್ತಿನ ದಿನಕ್ಕೆ ಸೀಮಿತವಾಗಿ. ಯಾಕಪ್ಪ ಇವತ್ತಿನ ದಿನಕ್ಕೆ ಮಾತ್ರ ಅನ್ನೋ ಪ್ರಶ್ನೆಗೆ ಉತ್ತರ, ಯಾವುದೇ ಒಂದು ಒಳ್ಳೆ ಕಾರ್ಯ ಇವತ್ತಿನ ದಿನಕ್ಕೆ ಸೀಮಿತವಾಗಿ ಮಾಡಿದರೆ ಸಾಕು, ನಾಳಿದ್ದು ನಮ್ಗೆ ಗೊತ್ತು ಬೇಡ, ನಮ್ಮ ತಲೆಗೆ ಒಂದು ಭಾಳ ದೊಡ್ಡ ಕೆಲಸ ಆಗಿಬಿಡುತ್ತೆ, ಇನ್ನು ಮುಂದೆ ನಾನು ಇದನ್ನ ಮಾಡ್ತೇನೆ ಶಾಶ್ವತವಾಗಿ ಅಂದರೆ ಮುಗಿದ ಹೋಯ್ತು, ಟಯರ್ಡ್ ಆಗ್ತದೆ. ಇವತ್ತಿನ ದಿನಕ್ಕೆ ಮಾತ್ರ ಸೀಮಿತವಾಗಿ ನೀವು ವ್ಯಾಯಾಮ, ಧ್ಯಾನ, ಪ್ರಾಣಾಯಾಮ, ಜಪ ಏನಾದರೂ ಮಾಡಿ. ಸೊ ಆತ್ಮೀಯರೇ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಅಮೆರಿಕಾ ಟು ಚಿತ್ರದು ರಾಮಾರಾಮ ಗೀತೆಯೊಂದಿಗೆ ಬಂದಿದ್ದಾರೆ ರಾಜಶ್ರೀ ಅವರು. ಸೊ ನಿಮ್ಮೆಲ್ಲರಿಗೂ ಗೊತ್ತಾಯ್ತಲ್ಲ, ನೀವು ರಿಕ್ವೆಸ್ಟ್ ಮಾಡಿರೋ ಗೀತೆಯಲ್ಲಿರೋ ದೇವರು ಎರಡು ಕೆಲಸ ಮಾಡಬೇಕು, ಎರಡರಲ್ಲಿ ಒಂದು ಮಾಡಿರಿ, ಒಂದರಲ್ಲಿ ಎರಡು ಮಾಡಿರಿ, ಅಥವಾ ಎರಡು ಮಾಡಿರಿ. ಸೊ ಸ್ನೇಹಿತರೆ, ಇದೇನು ಸಭ್ಯತೆ. ಈ ಗೀತೆಯೊಂದಿಗೆ ಚಿತ್ರ ಅವರು ಬಂದು ಭಾಗವಹಿಸಿದ್ದಾರೆ. ಇದೇನು ಸಭ್ಯತೆ, ಈ ಗೀತೆ ನಮ್ಮ ಚಿತ್ರ ರಾಕೇಶ್ ಶಿವಬಸವನಗರದಿಂದ. ಭಕ್ತ ಸಿರಿಯಾಲ ಚಿತ್ರದ್ದು ಗೀತೆಯೊಂದಿಗೆ ಶಿವ ಶಿವ ಎಂದರೆ ಭಯವಿಲ್ಲ ಅಶೋಕ್ ಕೊಂಡ್ಮುರಿ ಅವರದು. ಈಗಿನ ಹುಡುಗರು ಹುಡುಗಿಯರಿಗೆ ಸಲುವಾಗಿ ಜೀವನ ಕೊಟ್ಟಿರುವ ನಮ್ಮ ದೇಶದ ಸಲುವಾಗಿ ಎಂದು ಮರೆತು ತಂದೆ ತಾಯಿಗೆ ಎಷ್ಟು ಅಭಿಮಾನವಾಗುತ್ತೆ. ಎಸ್, ಆದರೆ ಇತ್ತೀಚಿನ ಹುಡುಗರು ಹುಡುಗಿಯರು ಏನು ಮಾಡ್ತಾ ಇದ್ದಾರೆ ಅದನ್ನು ನೋಡಬೇಕು. ತೆಗೆದು ಇನ್ಸ್ಟಾಗ್ರಾಮ್ ನೋಡಿದರೆ ಬಹಳ ಅಶ್ಲೀಲವಾದ ವಿಚಾರಗಳನ್ನು, ಬಟ್ ದೇಶದ ನೋಡಿ, ದೇಶದ ಪ್ರಧಾನಮಂತ್ರಿ ಆಗಿರಲಿ ಇವ್ರಿಗಾಗಿರಲಿ ಬೈತಾರ್ರಿ ಅಪ್ಪ, ಅಶ್ಲೀಲವಾಗಿ ಬೈತಾರ. ಪದವಿಗೂ ಮರ್ಯಾದೆ ಇಲ್ಲ, ಹಿರಿಯರಂತ ಮರ್ಯಾದೆ ಇಲ್ಲ, ಬೇಸಿಕಲ್ಲಿ ಬಾಯಿಗೆ ಬಂದಂಗೆ ಬೈತಿರ್ತಾರೆ. ಅದನ್ನು ನೋಡಿ ನಾನು ಅದನ್ನು ಪದವಿಗೆ ಮರ್ಯಾದೆ ಕೊಡಿ ಅಂತ ಹೇಳ್ತಾ ಇದ್ದಾನೆ. ಬಾಕಿ ಏನಿಲ್ಲ, ನಿಮ್ಮ ಒಂದು ಏನಂತಾರೆ ತಂದೆ ತಾಯಿಯ ಸಂಸ್ಕೃತಿ ಗೊತ್ತಾಗುತ್ತೆ ನೀವು ಮಾತನಾಡುವ ವಿಚಾರವನ್ನು. ಅಂದರೆ ಏನಾಗಿದೆ, ಈಗ ಕ್ಯಾಮರಾ ಒಂದು ಫೋನಿಗೆ ಯಾವತ್ತು ಯಾವ ವ್ಯಕ್ತಿ ಕಂಡು ಹಿಡ್ದಾನಂತ ಹುಡುಕಾಡ್ಬೇಕು. ಸಿಕ್ಕಂಗೆ ಬೈತಾ ಇದ್ದಾರೆ ನಮ್ಮ ಯುವಕ ಯುವತಿಯರು ಹಿರಿಯರಿಗೆ. ಎಸ್ ಆತ್ಮೀಯ ಸ್ನೇಹಿತರೆ, ಬಾಯಿಗೆ ಬಂದಂಗೆ ಬೈತಾರೆ, ಅದು ನೋಡಲಿಕ್ಕೆ ಆಗೋದಿಲ್ಲ. ನಾನಂತೇನೆ ನಿಮ್ಮ ಏನಾದರೂ ಒಂದು ಓಕೆ, ಎಲ್ಲರಿಗೂ ಇಷ್ಟ ಆಗೋದಿಲ್ಲ, ಆದರೆ ಆ ಪದವಿ ಅದು ನಮ್ಮ ದೇಶದವರಲ್ವಾ, ಹಂಗೆ ವಿಚಾರ ಮಾಡಿ ನಾವು ಕೆಲಸ ಮಾಡಬೇಕು. ಬಟ್ ಇಲ್ಲ, ಅಶ್ಲೀಲವಾಗಿ ಬರೀತಾರೆ. ನೋಡಿ, ನಿಮಗೆ ಕೆಲವೊಂದು ವಿಷಯ ಇಷ್ಟ ಆಗ್ತಾ ಇಲ್ಲ ಅಂದರೆ ಅದನ್ನು ಮುಂದೆ ಇಡಕ್ಕೆ ಶಬ್ದಗಳಿದೆ. ಯು ಕ್ಯಾನ್ ಯೂಸ್ ಗುಡ್ ಸ್ಟೇಟ್ಮೆಂಟ್ಸ್. ಆದರೆ ಅಶ್ಲೀಲವಾಗಿ ಬೈಯೋದು, ಬಹಳ ಬಹಳ ಅಶ್ಲೀಲವಾಗಿ ಬೈಯೋದು, ಆಮೇಲೆ ಅದ್ರ ಮೇಲೆ ಕಾಮಿಡಿ ಅಂತ ಹೇಳಿಬಿಡೋದು. ಈಗ ಕಾಮಿಡಿ ಹಾಸ್ಯ ಆ ಥರದ ಹಾಸ್ಯ ಆಗಿ ಉಳಿದಿಲ್ಲ. ಇನ್ನೊಬ್ಬರ ಬಗ್ಗೆ ಅಸಹ್ಯವಾಗಿ ಮಾತನಾಡೋದು, ಇನ್ನೊಬ್ಬರು ಮರ್ಯಾದೆ ತೆಗೆಯೋದು ರೋಸ್ಟ್ ಕಾಮಿಡಿ ಅಂತ ಹೇಳಿ ಅದನ್ನು ಮುಂದೆ ಮಾಡ್ತಾ ಇದ್ದಾರೆ. ನನಗೆ ವೈಯಕ್ತಿಕವಾಗಿ ಇಷ್ಟ ಇಲ್ಲ. ಬಾಲ್ಯದಲ್ಲಿ ನಮ್ಮ ಗೆಳೆಯರ ಮಧ್ಯೆಗೆ ನಾವು ಹಂಗೆ ಮಾಡ್ತಿದ್ವಿ, ಒಬ್ಬ ಗೆಳೆಯನ ಬಗ್ಗೆ ನಾವು ಅಸಹ್ಯವಾಗಿ ಮಾತಾಡೋದಾಗಿರಲಿ, ಅವನ ಕಾಲು ಎಳೆಯೋದಾಗಿರಲಿ, ತದನಂತರ ಅವರನ್ನು ಪ್ರೀತಿಸೋದು ಆಗಿರಲಿ, ಅದು ಬಹಳ ಮುಖ್ಯವಾದ ಪಾಯಿಂಟ್ ನಾವು ಮರಿತೇವೆ. ನಾವು ಈಗ ಏನಾಗಿದೆ, ಇನ್ ಜನ್ರಲ್ ಯುವಕ ಯುವತಿಯರು ಯಾರಾದರೂ ಒಂದು ದೊಡ್ಡ ವ್ಯಕ್ತಿ ಬಗ್ಗೆ ಅಶ್ಲೀಲವಾಗಿ ಮಾತನಾಡೋದು, ಅವರ ಕಾಲು ಎಳೆಯೋದು, ಮುಗಿದೋಯ್ತು. ಯಾ ನಾಲ್ಕೈದು ಜನ ಅದನ್ನು ನಗ್ತಾರೆ, ಆ ನಗ ವ್ಯಕ್ತಿಗೂ ನೋಡಿ ನನಗೆ ಅಂಜಿಕೆ ಬರುತ್ತದೆ ಕಿ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಪ್ರೀತಿಯ ಭಾರತ ದೇಶ. ಸೊ ಆತ್ಮೀಯರೇ, ಇವತ್ತಿನ ದಿನ ಶಹೀದ್ ಭಗತ್ ಸಿಂಗ್ ಅವರ ಸ್ಟೇಟಸ್ ಮಾತ್ರ ಅಲ್ಲ ನೀವು ಹಾಕೋದು, ವಾಟ್ಸಪ್, ಇನ್ಸ್ಟಾಗ್ರಾಮ್, ವಾಟ್ಸಾ ಇದ್ದ ಆದ್ರನಾಗ ನಿಮ್ಮ ಮನಸ್ಸಿನಲ್ಲಿಯೂ ಅವರ ಬಗ್ಗೆ ವಿಚಾರ ಮಾಡಿ. ಅವರು ಜಸ್ಟ್ ಆಟ್ ದ ಏಜ್ ಆಫ್ 23 ಗಲ್ಲು ಶಿಕ್ಷೆ ಆಗಿತ್ತು. ಬಹಳ ಖುಷಿಯಿಂದ ಸಿನಿಮಾ ನೋಡಿ ನನಗೆ ಆ ಒಂದು ಐಡಿಯಾ ಬಂತು. ಬಹಳ ಖುಷಿಯಿಂದ ಅವರು ಹೋದ್ರಂತ್ರಿಪ್ಪ ನಾ ಹಾಡ ಹಾಡ್ಕೋತ. ಅವರು ಲಾಸ್ಟಲ್ಲಿ ಒಂದು ಪುಸ್ತಕ ಬರೆದಿದ್ದು, ಆ ಪುಸ್ತಕವೂ ನನಗೆ ಸಿಕ್ಕಿದೆ. ಸೊ ಸ್ನೇಹಿತರೆ, ಬಹಳ ಮುಖ್ಯವಾಗಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವ್ರ ಬಗ್ಗೆ ನಾವು ಬರೇ ಇನ್ಸ್ಟಾ ಆನ್ಲೈನ್ ನಾವು ಭಕ್ತಿ ತೋರಿಸೋದು ಕಮ್ಮಿ ಮಾಡೋಣ, ನಿಜ ಜೀವನದಲ್ಲಿ ದೇಶಭಕ್ತಿಯನ್ನು ಜಾಸ್ತಿ ಮಾಡೋಣ. ನಾನು ಹೇಳಿದ್ನಲ್ಲ, ಯಾರು ನೋಡಲಾರದಂತಹ ಸಂದರ್ಭದಲ್ಲಿ ನೀವು ಉತ್ತಮ ನಾಗರಿಕರಾಗಿ CCTV ಐತೆ ಅಂತ ಅಂಜಿಕಿನಾಗ ಉಗುಳೋದು ನಿಲ್ಸಕ್ಕೆ ಹೋಗಬೇಡಿ. ಸತತವಾಗಿ ಇದನ್ನು ಪಾಲಿಸಿ, CCTV ಐತೋ ಇಲ್ಲೋ ಉಗುಳೋದು ಮಾತ್ರ ನಿಲ್ಲಿಸಿ, ಕಸ ಒಗೆಯೋದು ಇಲ್ಲೇ ಅಲ್ಲೇ ಅದನ್ನು ನಿಲ್ಲಿಸಿ, ಯು ಕ್ಯಾನ್ ಡೂ ದಿಸ್ ಆ್ಯಂಡ್ ಬಿಕಮ್ ಅ ಗುಡ್ ಸಿಟಿಸನ್. ನಿಮಗೆ ಬಿಟ್ಟಿದ್ದು. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಆತ್ಮೀಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ. ಈ ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ಅಥವಾ ಇವತ್ತಿನ ದಿನ ಶಹೀದ್ ಭಗತ್ ಸಿಂಗ್ ಅವರ ದೇಶಭಕ್ತಿ ಗೀತೆ ಫ್ರಾಮ್ ಕನ್ನಡ ಸಿನಿಮಾ ನಿಯಮಗ
ತಲೆಯಲ್ಲಿರಲಿ ಕನ್ನಡ ಚಿತ್ರರಂಗದ ದೇಶಭಕ್ತಿ ಅಥವಾ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆ. ಸೊ ಸ್ನೇಹಿತರೆ, ಬಿಜಾಪುರಿನಿಂದ ವೇಣು ಧ್ವನಿಯನ್ನ ಆಪ್ನ ಮುಖಾಂತರ ಕೇಳ್ತಿರೋ ನಮ್ಮ ಕಾಂಚನಾವಡು ಜಯ ಪಾಂಡುರಂಗ ಪ್ರಭೋ ವಿಠಲ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ, ಉತ್ತಮ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ ಅಂತ ಪ್ರೀತಿಯಿಂದ ತಿಳಿಸಿದರು. ಸೊ ಹಾಯ್ ಮಂಜುನಾಥ್ ಅವರೇ, ಐ ಗಾಟ್ ಟು ಅಡ್ಮಿನ್ ಜಾಬ್ ಲಿಸ್ನಿಂಗ್ ಟು ಯುವರ್ ಶೋ ಫ್ರಮ್ ವಿಶ್ ಮೀ ಲಕ್ ಜಾಯಿಂಟ್ ಸಿನ್ಸ್ ಲಾಸ್ಟ್ ಮಂಡೇ, ಮಿಸ್ ಟಾಕಿಂಗ್ ಟು ಯು, ವಿ ಬ್ರಿಂಗ್ ದಿಸ್ ಚೇಂಜ್, ಆಲ್ವೇಸ್ ವಾಂಟೆಡ್ ಟು ನ್ಯೂ ಬಿಗ್ನಿಂಗ್ಸ್, ಡಿಲಿಟೆಡ್ ಇನ್ಸ್ಟಾ, ನೆಮ್ಮದಿಯಾಗಿ ಇನ್ಸ್ಟಾನ್ನ ಡಿಲೀಟ್ ಮಾಡಿದರೆ ನಮ್ಮ ಶೀತಲ್ ಅವರಿಗೆ ಹೊಸ ಜಾಬ್ ಸಿಕ್ಕಿದೆ. ಬಹಳ ಉತ್ತಮ ಈ ನಿಮ್ಮ ಹೊಸ ಜಾಬ್, ಈ ಒಂದು ಹೊಸ ಒಂದು ಜರ್ನಿಯಲ್ಲಿ ನಿಮಗೆ ದೇವರು ಒಳ್ಳೇದು ಮಾಡಲಿ. ಹಾಗೆ ಈ ಚೇಂಜ್ ನಿಮ್ಮಲ್ಲಿ ಬಂದಿದೆ ಅಲ್ವಾ, ಉತ್ತಮ. ಇನ್ಸ್ಟಾಗ್ರಾಮ್ನ ಹಾರಿಸ್ಬಿಟ್ಟಾರಂತ್ರಿ 15 ದಿನ ಆಯಿತು. ನಾನು ವೈಯಕ್ತಿಕವಾಗಿ ಹೇಳ, ಇದರಿಂದ ಇದರಷ್ಟು ನೆಮ್ಮದಿ ನೀ ಬೇರೆದು ಯಾವುದೂ ಇಲ್ಲ ಆತ್ಮೀಯರೇ. ಏಕೆಂದರೆ ಆಚೆ ಆ ಇನ್ಸ್ಟಾಗ್ರಾಮ್ ಇರಲಿ, ಫೇಸ್ಬುಕ್ ಇರಲಿ, ಅಥವಾ ಸೋಷಿಯಲ್ ಮೀಡಿಯಾ, ಸೋ ಕಾಲ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವಿಟಿ ಜಾಸ್ತಿ, 90% ನೆಗೆಟಿವಿಟಿನೇ ಇದೆ. ಎಲ್ಲ ದೊಡ್ಡ ವ್ಯಕ್ತಿಗಳು, ಈಗ ನನಗೆ ಬಹಳ ಇಷ್ಟವಾಗುವ ಒಬ್ಬ ನಟ ಸಲ್ಮಾನ್ ಖಾನ್, ಅವರಂತೂ ಬಿಗ್ ಬಾಸ್ನಲ್ಲಿ ಶರ್ಟ್ ತೆಗೆದು ತೋರಿಸ್ಕೊಂಡ್ರು, ನೋಡ್ರಿ ನಾ ಟಕ್ಲ ಆಗೇನಿ, ದಪ್ಪಿದ್ದೀನಿ, ನೋಡ್ರಿ ನಂಗೆ ಬೈರಿ, ನಂಗೆ ಏನು ಬೇಕಾದ್ರೆ ಹೇಳ್ರಿ ಅಂತ. ಅದರ ಅರ್ಥ, ಅಷ್ಟು ದೊಡ್ಡ ವ್ಯಕ್ತಿ ಅವನು, ಯಾರು ಸಲ್ಮಾನ್ ಖಾನ್ ಅವರು, ಅವರಿಗೆ ಇಷ್ಟು ಕಾಣಿಸ್ತಾ ಇದೆ. ಈಗ ನಾವು ಚಿಕ್ಕ ಚಿಕ್ಕ ಜನರು, ಈಗ ಏನಾದರೂ ಒಂದು ಫೋಟೋ ಆಗಿದೆ, ಯಾರು ಒಬ್ಬರು ಬೈದರೆ ಸಾಕು, ಅದ್ರ ಹಿಂದೆ 100 ಕಾಮೆಂಟ್ ಉತ್ತಮ ಇರುತ್ತೆ. ಒಬ್ರು ಏನಾದ್ರು ಬೈದರೆ ಸಾಕು, ಅದನ್ನ ತೊಗೊಂಡು ತಿಕ್ಕಾಡ್ಕೋತಿರ್ತೇವೆ. ಸೊ ಮಾನಸಿಕವಾಗಿ ನಮಗೆ ಭಾಳ ಹಾನಿ ಮಾಡ್ತಾ ಇದೆ. ದಿಸ್ ಈಸ್ ಸೋಷಿಯಲ್ ಮೀಡಿಯಾಸ್ ರಿಯಾಲಿಟಿ. ಆ್ಯಂಡ್ ಆಚೆ ನಿಮಗೆ ಒಂದು ಮಾತು ಹೇಳ, ಆ ಸೋಷಿಯಲ್ ಮೀಡಿಯಾ ಕಂಡು ಹಿಡಿದವ್ರು ಏನಿದೆ ನೋಡ್ರಿ, ನಿಮ್ಮ ತಲೆ ವ್ಯಸ್ತವಾಗಿ ಇಡಲಿಕ್ಕೆ ಅವರು ವಿಚಾರ ಮಾಡಿ ಅಲ್ಗೋರಿದಮ್ ಪ್ರಿಪೇರ್ ಮಾಡ್ತಾರೆ ರೀ. ನೀವು ಯಾವತ್ತಾದರೂ ವಿಚಾರ ಮಾಡಿರ್ಬೋದು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ನಲ್ಲಿ ಅಥವಾ ಏನೇ ಒಂದು ವೀಡಿಯೋ ನೋಡ್ಕೋತಿರ್ತೀರಾ, ಸ್ಕ್ರೋಲ್ ಮಾಡ್ಕೋತಿರ್ತೀರಾ, ದುಃಖದ ರೀಲ್ ಒಂದು 2 ಅಥವಾ 1 ಸೆಕೆಂಡ್ ಅದರಾಗ ಇರ್ರಿ, ಅಂಥವ ಬರಕ್ಕೆ ಚಾಲು ಅಕ್ಕವು. ಇವೆಲ್ಲ ಟೆಕ್ನಿಕ್ ಇದೆ. ಇನ್ನೂ ಒಳಗಿಂದ ವಿಷಯಗಳು ಹೇಳಿದ್ರೆ ನೀವು ಶಾಕ್ ಆಗಿ ಹೋಗ್ತೀರಾ. ನೀವು ಮಾತನಾಡುವುದು ಕೇಳ್ತಿರ್ತದ ಆ ಒಂದು ನಿರ್ಜೀವ ವಸ್ತು ಫೋನ್. ನೀವು ಮಾತನಾಡುವಾಗ ಏನಾದರೂ ಒಂದು ಒಳ್ಳೆ ಬ್ಯಾಗ್ ತೊಗೋಬೇಕು, ಉತ್ತಮವಾದ ಒಂದು ಬ್ಯಾಗ್ ಕಂಪನಿ ಹೆಸರು ತೊಗೊಂಡ್ರೆ ಅಂತ ತಿಕ್ಕೋರಿ, ಅದರದ್ದು ಅಡ್ವರ್ಟೈಸ್ಮೆಂಟ್ ಬರಕ್ಕೆ ಚಾಲು ಆಗುತ್ತೆ. ಅಂಜಿಗೆ ಬರಾಕತ್ತದೇನು, ಇದು ಸತ್ಯ, ಇದೇ ಸತ್ಯ. ಸೊ ಆತ್ಮೀಯರೇ, ಈಗ ಶೀತಲ್ ಅವರು 15 ದಿನ ಆಯ್ತಂತ ಹೇಳಿದರು, ಅದು ಒಂದು ಒಳ್ಳೆಯದಾದಂಥದ್ದು. ಒಂದೇ ವದಯಂ ಸದಾನಂದಂ ಏನ್ರಿದ ಈ ಹಾಡಾ? ಆಲ್ ರೈಟ್, ಆಲ್ ರೈಟ್, ಹಾಡು ನಿಮಗೋಸ್ಕರ ಶೀತಲ್ ಅವರೇ ಮಾಡುತ್ತೇನೆ ರೆಡಿ. ಸೊ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು, ಇದು ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳ ಏಕೈಕ ಕಾರ್ಯಕ್ರಮ. ಹಾಗೆ ಇವತ್ತು ನಮ್ಮ ಶಹೀದ್ ಭಗತ್ ಸಿಂಗ್ ಅವರ ಜನ್ಮದಿನ. ಸೊ ಇದಕ್ಕೆ ತಕ್ಕಂತೆ ಭಾಗವಹಿಸಿ ಹಾಡನ್ನು ಕೇಳಿ ಮಜಾ ಮಾಡಿ.

0: ಅರಿಶಿನ ಕುಂಕುಮ ಶೋಭಿತನೇನು, ನೆನೆದರೆ ಜಗದಲ್ಲಿ ನಡೆಯುತ್ತದೇನು, ಕಾಗದ ಬಳೆಗಳ ಪೋಷಿತನೇನು, ಒಲಿದರೆ ಆಗದ ಅದ್ಭುತವೇನು.
1: ಶ್ರೀ ರೇಣುಕಾದೇವಿ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿರೋ ನಮ್ಮ ಶೋಭಾ ಡಬ್ಲಿ ಅವರು, ಹಿರಿಯರ ಪೂಜೆ ಇದೆ, ಪಿತೃಪಕ್ಷ ನಡೆದಿದೆ. ಆತ್ಮೀಯ ಸ್ನೇಹಿತರೆ, ಬಹಳ ಉತ್ತಮವಾದ ಒಂದು ಕೆಲಸ ಅಂದ್ರೆ ಇದು. ನಮ್ಮ ಒಬ್ಬರು ಅರ್ಚಕರು ಪೂಜಾರಿ ಬಡ್ಜಿಯವರು ಹೇಳಿದ್ರು, ಮಂಜುನಾಥ ನೋಡು, ಸತ್ಯನಾರಾಯಣ ಪೂಜೆ ಆ್ಯಂಡ್ ಗಣಪತಿ ಹೋಮ ಇವೆಲ್ಲಕ್ಕೂ ಅಷ್ಟೇ ಒಂದು ಮರ್ಯಾದೆ ಇದೆ, ಮಹತ್ವ ಇದೆ. ಆದರೆ ಅದಕ್ಕಿಂತ ಜಾಸ್ತಿ ಶ್ರೇಷ್ಠವಾದದ್ದು ಶ್ರಾದ ಕಾರ್ಯ, ಪಿತೃಪಕ್ಷನ ಈ ಒಂದು ಹಿರಿಯರ ಏನು ಪೂಜೆ ಕಾರ್ಯಗಳು ಇರ್ತಾವೆ ನೋಡ್ರಿ, ಇದು ಬಹಳ ಶ್ರೇಷ್ಠ, ಇದು ಬಹಳ ಉತ್ತಮ ಅಂತ ಹೇಳಿದರು. ಅದೇ ಕಾರ್ಯವನ್ನು ಮಾಡ್ತೀನೋ ನಮ್ಮ ಶೋಭಾ ಡೌಲಿ ಅವರಿಗೆ, ಅವರ ಪ್ರೀತಿಯ ಹಿರಿಯರು ಅವರೆಲ್ಲರ ಆಶೀರ್ವಾದ ಅದು ಸದಾ ಅವ್ರ ಮೇಲೆ ಇದೆ, ಅದರ ಡೌಟೇ ಇಲ್ಲ. ಆದ್ರೂ ಇನ್ನೂ ಇವತ್ತು ಅವ್ರು ಮಾಡ್ತಾಯಿದ್ದಾರೆ, ಹೋಳಿಗೆ ಮಾಡಿದರೆ ಬನ್ನಿ ಸೇವಿಸಿ ಅಂತ ನನಗೆ ಆಹ್ವಾನ ಕೊಟ್ಟಿದ್ದಾರೆ, ಅದಕ್ಕೂ ಧನ್ಯವಾದ. ಶೋಭಾ ಡೌಲಿ ಅವರು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ, ವಿಚ್ ಇಸ್ ಅರಶಿಣ ಕುಂಕುಮ. ದೇವಿಯ ಆಶೀರ್ವಾದ, ಹಿರಿಯರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಗೀತೆ. ಹಾಗೂ ಶೀತಲವರೇ, ನೀವಿಟ್ಟಿರೋ ಡಿ ಪಿ ನೋಡ್ತಾ ಇದ್ದೆ, ಅದು ನಮ್ಮ ಇದು ರೈಟ್ ಸ್ಪೀಚ್ ರೈಟ್ ಫೇತ್ ಇದ್ರ ಬಗ್ಗೆ ಇತ್ತಲ್ಲ, ಅದನ್ನು ನನಗೆ ಭಾಳ ಸಂತೋಷವಾಯಿತು. ಅದನ್ನೇ ನೋಡ್ತಾ ಇದ್ದೆ, ಒಂದೊಂದೇ ವಿಚಾರ ಬಗ್ಗೆ ಮಾತನಾಡ್ತಾ ನಮ್ಮ ಒಂದು ಭಾರತ ದೇಶದ ನಾಗರಿಕರು ಏನು ಭಕ್ತಿಯನ್ನು ತೋರಿಸ್ತಾರೆ ನಮ್ಮ ಆನ್ಲೈನ್ನಲ್ಲಿ. ಜಸ್ಟ್ ನಾನು ಇನ್ಸ್ಟಾಗ್ರಾಮ್ ತೆಗೆದು ನೋಡಿದೆ, ನಮ್ಮ ಕುಂದಾನಗರಿ ಬೆಳಗಾವಿಯ ಯಾವುದೇ ಒಂದು ಸ್ಥಳದಲ್ಲಿ ಯಾವುದೋ ಒಂದು ಸ್ಥಳದ ವಿಡಿಯೋ ಹಾಕ್ಯಾರ, ತುಂಬಿ ಕಚಾ ಒಗೆದು ಹೋಗ್ಬಿಟ್ಟಿದ್ದಾರೆ ಅಂತ. ಸೊ ಸ್ನೇಹಿತರೆ, ಅದೇ ಹೇಳಿದ್ನಲ್ಲ, ಯಾರು ಕಸ ಒಗ್ದಿರ್ತಾರೆ ನೋಡ್ರಿ, ಅವರು ಎಲ್ಲರೂ ಶಹೀದ್ ಭಗತ್ ಸಿಂಗ್ ಅವರ ಸ್ಟೇಟಸ್ ಆಗಿರ್ಬೋದು, ಪ್ರತಿ ಒಂದು ಸೋಮವಾರ ಅವರವರ ಭಕ್ತಿಯ ಪ್ರಕಾರ ಸ್ಟೇಟಸ್ ಹಾಕಿರ್ತಾರೆ. ಆದರೆ ನಿಜ ಜೀವನದಲ್ಲಿ ಅವ್ರು ಏನು ತಿಳ್ಕೊತಾರೆ ಗೊತ್ತೈತ್ರಿ, ಕಸ ನಾವು ಒಗಿತೇವೆ ಅದನ್ನು ತೊಗೊಂಡು ಹೋಗ ಅವ್ರು ಬರ್ತಾರು, ಸಾಫ್ ಆಗ್ತದ, ಯಾರು ನೋಡ್ತಾ ಇಲ್ಲ. ಆತ್ಮೀಯರೇ, ವಿಸರ್ಜನೆ ಬಗ್ಗೆ ನಾನು ನೋಡಿದೆ ಒಂದು ಏನೋ ದಾಖಲೆ ಆಗಿದೆ, ಬಹಳ ಉತ್ತಮ ಕಾಲದ ದೀರ್ಘಕಾಲದ ಒಂದು ಇದು ಏನು ಗಣಪತಿ ವಿಸರ್ಜನೆ ನಮ್ಮ ಪ್ರೀತಿಯ ಬೆಳಗಾವಿಯಲ್ಲಿ. ನನ್ನ ಒಂದೇ ಒಂದು ವಿಚಾರ, ವಿಸರ್ಜನೆ ಆಯಿತು, ತದನಂತರ ಅಲ್ಲಿರೋ ಪೌರ ಕಾರ್ಮಿಕರ ಬಗ್ಗೆ ಯಾರೇ ವಿಚಾರ ಮಾಡಿದ್ದೀರಾ? ಇಲ್ಲ, ನನ್ನ ಗಮನ ಅಲ್ಲೇ ಹೋಗಿರ್ತದೆ. ಯಾರೇನಾದರೂ ಈಗ ಬರ್ತಾ ಇದೆ ನಮ್ಮ ಒಂದು ಇದು ಇನ್ನೊಂದು ಹಬ್ಬ ಬರ್ತಾ ಇದೆ, ವಿಚ್ ಇಸ್ ಕರ್ನಾಟಕ ರಾಜ್ಯೋತ್ಸವ, ಆ ಒಂದು ಸಂದರ್ಭದಲ್ಲಿ ನನ್ನ ವಿಚಾರನೇ ಅದಿರುತ್ತೆ ಕಿ ಇಲ್ಲಿ ನಾವು ಎಷ್ಟು ಗಮ್ಮತ್ತು ಮಾಡ್ತಾ ಇದ್ದೇವೆ. ಡಿ ಜೆ ಅವೆಲ್ಲ ಬಿಟ್ಟುಬಿಟ್ರೆ ಅದನ್ನಂತರೂ ಈಗಂತರೂ ಅದು ಒಂದು ಲೆವೆಲ್ ಕ್ರಾಸ್ ಆಗಿಬಿಟ್ಟಿದೆ. ವರ್ಷ ತಿಳುವಳಿಕೆ ಜಾಸ್ತಿ ಆಗ್ತದಂತ ನೋಡಿದ್ರೆ ಇಂಥ ಫಾಲ್ತು ವಿಚಾರ ಜಾಸ್ತಿ ಆಗ್ತದೆ, ಅದ್ರ ಬಗ್ಗೆ ನಾನು ಮಾತಾಡಿ ಉಪಯೋಗ ಇಲ್ಲ. ಪಾಯಿಂಟ್ ಏನಂದ್ರೆ, ಏನಾದರೂ ಇಂಥ ಒಂದು ಹಬ್ಬ ಸಂಭ್ರಮ ಸೆಲೆಬ್ರೇಷನ್ಸ್ ಇದ್ದಾಗ ರೋಡ್ನಲ್ಲಿ ಗಲ್ಲಿಗಳಲ್ಲಿ ನಾವು ಪಟಾಕ್ಷಿ ಹಾರಿಸ್ತೇವೆ, ಪರ್ಪರಿ ಹಾರಿಸಿ ಮುಗಿದು ಹೋಗ್ತದೆ ಸೆಲೆಬ್ರೇಷನ್, ಸಾಫ್ ಯಾರು ಮಾಡವರ, ಏ ಗಾಳಿ ಬಂದು ಹೋಗ್ತದೆ, ಮಳೆ ಬಂದು ಹೋಗ್ತದೆ. ಬಟ್ ಪಾಯಿಂಟ್ ಏನಂದ್ರೆ, ಸಾಫ್ ಯಾರು ಮಾಡ್ತಾರ? ಮುಂಜಾನೆ ನಾನು ಪೌರ ಕಾರ್ಮಿಕರು ಯಾರ್ರಿ, ಮಹಿಳೆಯರು ಒಂದು ಇಬ್ಬರು ಮೂರು ಮಂದಿ, ನನ್ನಮ್ಮ ತಾಯಿಗೆ ಅಥವಾ ನಾನು ಈಶಾಡಕ್ಕೆ ಹೋಗಿ ಮುಂಜಾನೆ ವಾಪಸ್ ಬರುವಾಗ ಚೆನ್ನಮ್ಮ ಸರ್ಕಲ್ ಕಡೆ ಹಿಂಗೆ ದಾಟಿ ಹೋಗುವಾಗ ನೋಡ್ತಿರ್ತೇನೆ, ಪಾಪ ಅವರು ಕೆಲಸ ಮಾಡಿದೆ. ಈಗ ನೀವು ಅಂತೀರಿ, ಅಯ್ಯೋ ಅವ್ರದ್ದು ಕೆಲಸ ರೈಟ್, ಅವ್ರದ್ದು ಕೆಲಸ ಇದೆ, ಅವ್ರು ಮಾಡ್ತಾರಂತ ಹೇಳಿ ನೀವು ಜಾಸ್ತಿ ಮಾಡಬಾರ್ದು. ನಿಮ್ಮ ಕಡೆಯಿಂದನೂ ಸ್ವಲ್ಪ ಜವಾಬ್ದಾರಿ ತೊಗೊಂಡ್ರೆ ನೀವು ಸಂಭ್ರಮ ಬಹಳ ಜವಾಬ್ದಾರಿಯಿಂದ ಸಂಭ್ರಮ ಮಾಡ್ತೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸಂಭ್ರಮ ಮಾಡಿ. ಐ ಆಮ್ ನಾಟ್ ಅಗೇನ್ಸ್ಟ್ ಸೆಲೆಬ್ರೇಷನ್ಸ್, ಐ ಆಮ್ ಜಸ್ಟ್ ಅಗೇನ್ಸ್ಟ್ ಇರ್ರೆಸ್ಪಾನ್ಸಿಬಲ್ ಸೆಲೆಬ್ರೇಷನ್. ಅರ್ಥ ಮಾಡ್ಕೊಡಿ, ನಾನು ಸಂಭ್ರಮದ ವಿರುದ್ಧ

ನನಗೆ ಊಟಕ್ಕೆ ಕರೆತಿದ್ರು ಪೌಣೇರ್ರಿ ನಮ್ಮದು, ಅವ್ರ ಮನೆಗೆ ನಾನು ಹೋಗಿದ್ದೇನೆ. ಮೂರನೇ ಮಜಲಿ ಇದ್ರಿ ಏನು ಮನೆ, ಆ್ಯಂಡ್ ಅಲ್ಲಿ ಹೋದಾಗ ನನಗೆ ಕಂಟಿನ್ಯೂಸ್ ಆವಾಜ್ ಬರಾಕತ್ತದ್ರಿ ಹೊರಗಡೆ. ಈ ನಮ್ಮ ಒಂದು ಡಿ ಜೆ ಇದೇನು ಅದು ಮ್ಯೂಸಿಕ್ ಎಲ್ಲ ಹಚ್ಚ, ಅದ್ರಾಗ ಅದು ಭಜನೆನ ಹಚ್ಚಾರ್ರಿ. ಅದೊಂದು 10 ನಿಮಿಷ ಕರೆಂಟ್ ಹೋಗಿತ್ರಿ. ಆ 10 ನಿಮಿಷ ಏನೋ ಆತ್ಮ ಝಟ್ಕಾಯಿಸಿದಂಗೆ ಆತ್ರಿ. ಅಂದರೆ ಧ್ವನಿ ಪ್ರದೂಷಣ ಎಷ್ಟಾಗ್ತಾ ಇದೆ ಗೊತ್ತಾಯ್ತಾ ನಿಮಗೆ? ಅವರಿಗೂ ಸುಸ್ತಾಯ್ತ್ರಿ, ನನಗೂ ಸುಸ್ತಾಯ್ತ್ರಿ. ನಾನಂದೆ 10 ನಿಮಿಷ ಎಷ್ಟು ಆರಾಮ ಅನ್ಸಿತ್ತಲ್ಲ ರೀ ಅಂತ. ಎಸ್, ನೀವು ಬಂದು 2 ತಾಸು ಆಗಿತ್ತು ಮಂಜುನಾಥ, ನೋಡಿದೆಲ್ಲ ಇದು ನಮಗೆ ಪ್ರತಿನಿತ್ಯದ ಒಂದು ಕಿರಿಕಿರಿ. ಸೊ ಸ್ನೇಹಿತರೆ, ಜವಾಬ್ದಾರಿ ಇದ್ದರೆ ಇದನ್ನೆಲ್ಲ ಮಾಡ್ತೇವೆ. ನನಗೆ ಹಿಡಿದು ಹೇಳತ್ತೇನೆ, ಸೆಲೆಬ್ರೇಷನ್ ವಿರುದ್ಧ ಇಲ್ಲ. ಮತ್ತೊಮ್ಮೆ ಗಮನವಿಟ್ಟು ಕೇಳಿ, ಜವಾಬ್ದಾರಿಯುತ್ತ ಸಂಭ್ರಮ ಮಾಡೋಣ. ಜವಾಬ್ದಾರಿ ಇಲ್ಲದ ಸಂಭ್ರಮ ಮಾಡಿದರೆ ಅಪ್ಪ ಸಮಸ್ಯೆನೇ ಸಮಸ್ಯೆ. ಸೊ ಆತ್ಮೀಯ ಸ್ನೇಹಿತರೆ, ದಯವಿಟ್ಟು ಇನ್ನು ಮುಂದೆ ಆದರೂ ನೀವು ಮಾಡೋ ಸಂಭ್ರಮ ಜವಾಬ್ದಾರಿಯಿಂದ ಮಾಡಿ ಸಂಭ್ರಮ, ನಿಮಗೂ ಗೊತ್ತಾಗುತ್ತೆ. ಆ್ಯಂಡ್ ನನಗೂ ಭಾಳ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮುದ್ರಾಮಟ್ಟಿನಲ್ಲಿಯೂ ಇರಲಿ ಆ್ಯಂಡ್ ಈಚೆಗೆ ನಮ್ಮ ಚನ್ನಮ್ಮ ತಾಯಿ ಸರ್ಕಲ್ ಇದೆ ಅಲ್ಲ, ಅಲ್ಲಿಯೂ ಕೂಡ ಪೌರ ಕಾರ್ಮಿಕರು ನಾವು ಮಾಡಿರೋ ಕಸ ಅವರು ತೆಗಿತಾರಲ್ಲ, ಅವರು ನಮ್ಮ ವೇಣು ಧ್ವನಿಯ ಕೇಳುಗರು. ಭಾಳ ಪ್ರೀತಿಯಿಂದ ಒಂದ್ಸಲ ಅವರು ಕೇಳ್ತಿದ್ರು ನನಗೆ, ಇದು ಮುಂಜಾನೆ ದೃಶ್ಯ ಒತ್ತು ಮರೆಯೋದಿಲ್ಲ. ಅವರು ಅದು ಫೋನ್ನಲ್ಲಿ ಹಾಕೊಂಡು ನಂದ ಆವಾಜ್ ನಡೆಯಾಕತ್ತದ್ರಿ, ಆಮೇಲೆ ನಮ್ಮ ವೇಣು ಧ್ವನಿ ನಡೆಯಾಕತ್ತದ. ನಾನು ಕೇಳಿದೆ ಇದು ನೀವು ಕೇಳ್ತೀರಾ ಅಂತ. ಹೌದಪ್ಪ ಕೇಳ್ತಿರ್ತೀವಿ, ಆರಾಮ ಅನ್ಸ್ತದ. ಹೌದಾ, ಅದ್ರಾಗ ಯಾರು ಪಸಂದ್ ರೀ ಅಂತ. ಏ ಒಬ್ಬ ಇದಾನ್ರಿ ಭಾಳ ಚಂದ ಮಾತಾಡ್ದಾನೆ. ಹೌದಾ, ಏನು ಹೆಸರು ಅಂತ. ನಾನು ಕೇಳಾಕತ್ತೇನೆ ಮಂಜುನಾಥ್ ಪೈ ಅಂತ. ನನಗೆ ಇಷ್ಟು ಖುಷಿ ಆಯ್ತು, ನಾನೇನು ಹೇಳಕ್ಕೆ ಹೋಗಿಲ್ಲರಿ ಕಿ ಯಾವ ನಾನು ಅಂತ. ಹಂಗೆ ನಡ್ಕೋತ ಬಂದು ನಾನು, ನನಗೆ ಭಾಳ ಸಂತೋಷವಾಯಿತು. ಉದ್ರಾಮಟ್ಟಿಗೆ ಹೋದಾಗೂ ಅಲ್ಲಿಯೂ ಒಬ್ಬರು ಪೌರ ಕಾರ್ಮಿಕರು ಸಿಕ್ಕಿದ್ರು, ಅದನ್ನು ವೇಣು ಧ್ವನಿ ಕೇಳ್ತಾಯಿದ್ರು, ಫುಲ್ ಖುಷಿಯಿಂದ ಮಾತಾಡ್ತಿದ್ರು. ನಾನಂದೆ ಯಾರು ಇಷ್ಟ ರೀ ಅಂತ. ಅದ್ರಾಗೂ ನಂದ ಹೆಸರು ಅವ್ರಿಗೆ ಹೋಗಿ ಹೇಳಲಿಲ್ಲ ನಾನು ಅಂತ. ನನಗೆ ಇಷ್ಟ ಆಗೋದಿಲ್ಲ. ಅವ್ರು ಅಷ್ಟು ಖುಷಿಯಿಂದ ಕೇಳುವಾಗ 2 ಮಾತು ಅವ್ರಿಗೆ ಕೇಳಿದ್ವಿ, ಏನು ಇಷ್ಟ ಆಗ್ತದೆ ಯಾವ ಹುಡುಗನ ಕಡೆ ಅಂತ. ಏ ನಗಿಸ್ತಾನ ರೀ ಇದನ್ನೆಲ್ಲ ಮಾತಾಡೋಣ. ಅವ್ರು ರೀ ಆತ್ಮೀಯರ ಸ್ನೇಹಿತರೆ, ಹಿರಿಯರು ನೀವು ಇದ್ರಿ, ಏನು ಧ್ವನಿ ಕೇಳೋ ಎಷ್ಟೋ ಹಿರಿಯರು ಇದ್ದಾರೆ. ಪಾಯಿಂಟ್ ಅರ್ಥ ಆಯ್ತಲ್ಲ. ಸೊ ಸಂಭ್ರಮ ಜವಾಬ್ದಾರಿಯಿಂದ ಮಾಡೋಣ ಸಂಭ್ರಮ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಶೋಭಾ ಡಬ್ಲ್ಯೂ ಅವರೇ, ನಿಮ್ಮ ಗೀತೆ ಪಾಪ ಅವ್ರು ಕಾಯ್ತಾ ಇದ್ದಾರೆ ರೀ.

ಗೀತೆ ನಮ್ಮ ವಿಜಯಲಕ್ಷ್ಮಿ ಅವರು ಹಾಗೂ ಅಶೋಕ್ ಕುಂಟ್ಮುರಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಇದೇನು ಸಭ್ಯತೆ ಮಣ್ಣಿನ ಮಗ ಚಿತ್ರದ ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ. ಚಿತ್ರ ಅವರು ಚಿತ್ರ ರಾಕೇಶ್ ಶಿವಬಸವನಗರದಿಂದ ರಿಕ್ವೆಸ್ಟ್ ಮಾಡಿರುವ ಗೀತೆ. ಪಟಾಕಿಯಿಂದ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಏರ್ ಪೊಲ್ಯೂಷನ್, ವಿಸರ್ಜನೆ ಸಂದರ್ಭದಲ್ಲಿ ಸಾಕಷ್ಟು ಪಟಾಕಿಯನ್ನು ಎಸ್ ಇದು ಅದೇ ಹೇಳಿದ್ನಲ್ಲ ಸಂಭ್ರಮ, ಜವಾಬ್ದಾರಿಯಿಂದ ಮಾಡಿರುವ ಸಂಭ್ರಮ ಬಹಳ ಮುಖ್ಯವಾಗಿದೆ. ಈಗ ಏನಾಗಿದೆ ಆತ್ಮೀಯ ಸ್ನೇಹಿತರೆ, ಜವಾಬ್ದಾರಿ ಇಲ್ಲದ ಸಂಭ್ರಮದಿಂದ ಏನಾಗ್ತಾ ಇದೆ, ಬೇರೆಯವ್ರ ಬಗ್ಗೆ ವಿಚಾರನೇ ಮಾಡ್ತಾ ಇಲ್ಲ. ಹಬ್ಬ ಈಗ ಹಬ್ಬವಾಗಿ ಉಳಿದಿಲ್ಲ ಆತ್ಮೀಯ ಸ್ನೇಹಿತರೆ, ಇನ್ನೊಬ್ಬರಿಗೆ ತೋರಿಸುವಂತಹ ಹಬ್ಬ ಆಗಿದೆ. ನೀನು ಈ ಥರ ಮಾಡ್ತಿ, ನಾನು ಈ ಥರ ಮಾಡ್ತೇನೆ, ನೀನು ಇಷ್ಟು ಪಟಾಕ್ಷಿ ಹಾರಿಸ್ತಿ, ನಾನು ಅಷ್ಟು ಮಾಡ್ತೀನಿ. ಏನು ಹೇಳಿದ್ರಿ, ನೀನು ಇಷ್ಟು ಧ್ವನಿ, ನಾನು ಅದಕ್ಕಿಂತ ಜಾಸ್ತಿ ಧ್ವನಿ ನಂದು. ಹಾ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಾಗ್ತಾ ಇಲ್ಲ. ಬಾಲ್ಯದಲ್ಲಿ ಅಂತಾರೆ, ಕಾಲೇಜ್ ಸಂದರ್ಭದಲ್ಲಿ ನಾನು ಇದು ಬರೀ ಅರ್ಥ ಯಾರಿಗೆ ಆಗ್ತದೆ ಅವ್ರಿಗೆ ಗೊತ್ತು, ಯಾರು ಅದನ್ನು ಅನುಭವಿಸಿದ್ರು. ಕಾಲೇಜಿನಲ್ಲಿ ಇದ್ದಾಗ ಎಕ್ಸಾಕ್ಟ್ಲಿ 8 ಅಥವಾ 9 ವರ್ಷ ಹಿಂದಿನ ವಿಷಯ, ರಾಜ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನನಗಿನ್ನೂ ನೆನಪಿದೆ. ಮೊಟ್ಟ ಮೊದಲನೇದಾಗಿ ರಿಲೀಸ್ ಆಗಿತ್ತು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಚಿತ್ರ ಟಾಕೀಸ್ನಲ್ಲಿ ಹೋಗಿ ಫಸ್ಟ್ ಡೇ ಫಸ್ಟ್ ಶೋ, ವಿಚ್ ಇಸ್ 12 ಗಂಟೆ ನಾವು ನೋಡಲಿಕ್ಕೆ ಹೋಗಿದ್ವಿ. ಹುಡುಗರೆಲ್ಲ ಭಯ ಆಗತ್ತಿದ್ರು, ಅಲ್ಲೋ ಮಜ್ಜ ಚೆನ್ನ ಮನೆಗೆ ಹೋಗೋಣ ಡ್ಯಾನ್ಸ್ ಮಾಡೋಣ. ನನ್ನೇ ಪೈಲ ಸಿನಿಮಾ ನೋಡಿ, ನನಗಂತೂ ಸಿನಿಮಾ ಅಂದರೆ ಬಹಳ ಇಷ್ಟ. ಸಿನಿಮಾ ನೋಡಿದ್ವಿ, ಆಚೆ 3:30 ಬಂದ್ವಿ, ಚೆನ್ನಮ್ಮ ಕಡೆ ಹೋದ್ವಿ. ಅವತ್ತು ಆ ರೀತಿಯ ಒಂದು ಡಾಲ್ಬಿ ಗಿಲ್ಬಿ ಇದ್ದಿರಗಿಲ್ಲ, ಎಲ್ಲ ಚಲೋ ಡೊಳ್ಳು ಕುಣಿತ ಅಷ್ಟು ಇದ್ದಿರಗಿಲ್ಲ. ಈಗೇನು ರೀ ಸ್ನೇಹಿತರೆ, ಅದು ಏನೋ ಒಂದು ಆ್ಯಂಬುಲೆನ್ಸ್ ಆವಾಸ್ ಥರ ಹಾಕಿಬಿಡ್ತಾರೆ ರೀ, ಕಾಯಿ ಕಾಯಿ ಕಾಯಿ ಕಾಯಿ ಅಂತ. ಯಾಕೆ ಇದು ಆಗ್ತಾ ಇದೆ ಅರ್ಥನೇ ಆಗ್ತಾ ಇಲ್ಲ. ಅದಕ್ಕೆ ಒಂದೇ ಒಂದು ವಿಚಾರ, ವಿಚ್ ಇಸ್ ಜವಾಬ್ದಾರಿ. ಜವಾಬ್ದಾರಿ ಇಲ್ದಿರೋ ಇದು ಸಂಭ್ರಮ, ಅದೇ ಕಾರಣ ಹುಚ್ಚರಂಗೆ ಮಾಡಾಕತ್ತಾರ ರೀ, ನನಗೆ ಅರ್ಥನೇ ಆಗ್ತಾ ಇಲ್ಲ. ಲಾಸ್ಟ್ ಇಯರಿಂದ ವಿಷಯ ಹೇಳ್ತೇನೆ, 1-2 ಮಿನಿಟ್ಸ್ ಹೋದ ನನಗೆ ಎದಿ ಮೈ ಕಿವಿ ಎಲ್ಲ ನೋವು ಯಾಕೆ ಚಾಲು ಆಯ್ತು ರೀ. ನಾನಂದು ಅಪ್ಪ ಇದೇ ನೋವು ಮಾರ ಅಂತ. ಅಲ್ಲಿದ್ದವ್ರದ್ದು ಹಾಲತ್ತು ಹೆಂಗೆ ಆಗ್ಬೋದು, ರಾಜ್ಯೋತ್ಸವ ಬಗ್ಗೆ ಹೇಳ್ತಾ ಇದ್ದೇನೆ ನಾನು. ಈ ಪಾಯಿಂಟ್ ತೆಗೆದ್ರೆ ಹೇಳ್ತಾರೆ ಇದನ್ನು ಯಾಕೆ ಮಾತಾಡ್ತೀವಿ. ಪಾಯಿಂಟ್ ಏನಂದ್ರೆ ನಮ್ಮ ಹಬ್ಬ ಅಲ್ರಿ, ನಾನು ಮಾತಾಡಿಲ್ಲ ಅಂದ್ರೆ ಇನ್ಯಾರು ಮಾತಾಡೋರ, ಕರೆಕ್ಟ್ ಅಲ್ವಾ? ಸೊ ಅಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಹೆಚ್ಚಾಗತ್ತೆ, ಇದು ಕರೆ ಕಮ್ಮಿ ಆಗವಲ್ಲ ಆತ್ಮೀಯರೇ, ಎಲ್ಲಿ ಜವಾಬ್ದಾರಿ? ಸೊ ಶಹೀದ್ ಭಗತ್ ಸಿಂಗ್ ಅವರ ಜನ್ಮದಿನ, ನಮಗೋಸ್ಕರ ನಮ್ಮ ದೇಶಕ್ಕೋಸ್ಕರ ಪ್ರಾಣವನ್ನು ಕೊಟ್ಟಿರೋ ನಮ್ಮ ಶಹೀದ್ ಭಗತ್ ಸಿಂಗ್ ಅವರ ನಿಜವಾದ ಭಕ್ತಿಯನ್ನು ಆನ್ಲೈನ್ನಲ್ಲಿ ಅಲ್ಲ, ನಿಜ ಜೀವನದಲ್ಲಿ ತೋರಿಸಿ. ಯಾರು ನೋಡಲಾರದಂತಹ ಸಂದರ್ಭದಲ್ಲಿ ನೀವು ಉತ್ತಮ ನಾಗರಿಕರಾಗಿ ಯಾವತ್ತೇ ದೇಶ ಮುಂದೆ ಹೋಗೋದು. ಸೊ ಸೌಂಡ್ ಪೊಲ್ಯೂಷನ್, 1000 ವ್ಯಾಟ್ ಸ್ಪೀಕರ್, ಕಿರಿಕಿರಿ ಬಗ್ಗೆ ಇವೆಲ್ಲ ಆಗ್ತಾವೆ. ಏನು ಮಾಡೋದು ಶೀತಲ್ ಅವರೇ, ಅದೇ ನನ್ನ ಕಡೆಯಿಂದ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾರಾದರೂ ಯುವಕ ಯುವತಿಯರು ಯಾವುದೇ ಒಂದು ಕಾಲೇಜಿಗೆ ಹೋದರೆ ಅಲ್ಲಿ ನಾನು ಕಾಮಿಡಿ ಮಾಡ್ತೇನೆ, ಕಾಮಿಡಿ ಮಾಡಾದ ತಕ್ಷಣ ಈ ಒಂದು ಮಾತನ್ನು ಬಿಟ್ಟು ಬಿಡ್ತೇನೆ, ಮಾಡ್ರಪ್ಪ ಮಾಡಿ ಸಂಭ್ರಮ, ಆದರೆ ಜವಾಬ್ದಾರಿಯಿಂದ ಮಾಡಿ ಸಂಭ್ರಮ. ಆಚೆ ಒಂದು ಹಿರಿಯರು ಇರ್ತಾರೆ, ಅವರಿಗೆ ಆಗ್ತಾ ಇರೋ ನೀನು ಸ್ನೇಹಿತರೆ, ವೈಯಕ್ತಿಕವಾಗಿ ಡಾಲ್ಬಿ ನನಗೂ ಬಹಳ ಇಷ್ಟ, ಆದರೆ ಅದರದ್ದು ಆವಾಜ್ ಸ್ವಲ್ಪ ಕಮ್ಮಿ ಇಡ್ಬಿ, ಇಷ್ಟು ಇಡ್ತಾರಕ್ಕೆ ಅಂಜಿಕಿನ ಬರಕ್ಕೆ ಚಾಲು ಆಗ್ತದೆ, ಇನ್ನು ನಾನು ಸತ್ತ ಹೋಗ್ತೇನಂತ. ಎಸ್, ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ ನಾನು, ಡಾಲ್ಬಿ ಅದು ಡಿಕ್ಕಿ ಡಿಕ್ಕಿ ಡಿಕ್ಕಿ ಡಿಕ್ಕಿಗಂತ ಹಾಕ್ತಿರ್ತಾರೆ, ನನಗೂ ಬಹಳ ಇಷ್ಟ ಆಗ್ತಿರ್ತದೆ, ಆದರೆ ಅದು ಆವಾಜ್ ಹೆಚ್ಚು ಮಾಡಿದ ಕೂಡಲೇ ಕೈಕಾಲು ನಡೋಣ, ಸತ್ತ ಹೋಗ್ತೇನಂತ ಕೂತೇನ್ರಣ್ಣ. ಸಲ್ದು ಇಟ್ಟಿರ್ತಾರೆ ರೀ ಸ್ಟಾರ್ಟಿಂಗ್ನಾಗ, ಅದು ಎಷ್ಟು ಮಜಾ ಸಾಣದ್ದು ಇಡ್ಬೇಕು ರೀ, ರಿಯಲಿ ಹೇಳ್ತಾ ಇದ್ದಾನೆ, ಸಾಣ್ದಿಟ್ಟರಾದರೂ ಮಜಾನ ಬೇರೆ. ಅದು ಇನ್ನು ಈ ಲೆವೆಲಿಗೆ ಮಾಡ್ತಾರೆ, ಕೈಕಾಲು ನಡ್ಕಕ್ಕೆ ಚಾಲು ಹೋಗಿ, ನನಗೆ ಅಂಜಿಕೆ ಬರಕ್ಕೆ ಚಾಲು ಹೋಗ್ತದೆ, ಏನಾರು ಆಗ್ತದೋ ಏನಂತ. ನಂದ ಹಿಂಗೆ ಹಾಲತ್ತೆ, ಹಿರಿಯರ್ದು ಹೆಂಗೆ ಆಗಿರ್ಬೋದು ನೋಡ್ರಿ. ಕಾರ್ಯಕ್ರಮದಲ್ಲಿ ಲೈನ್ ಅಪ್ ಹೀಗಿದೆ, ಇದೇನು ಸಭ್ಯತೆ. ಇದಾದ ತಕ್ಷಣ ಜಯ ಪಾಂಡುರಂಗ, ತದನಂತರ ಶೀತಲ್ ಅವರೇ ನಿಮ್ಮ ಗೀತೆ, ವಿನೋದ್ ಅವರೇ ಅದಾದ ತಕ್ಷಣ ತನುವಿನ ಮನೆಗೆ ನಿಮ್ಮ ಗೀತೆ, ಅದಾದ ತಕ್ಷಣ ನಾನು ಆಡುವ ನುಡಿಯೇ ಪೂಜಾ ಅವರು ರಿಕ್ವೆಸ್ಟ್ ಮಾಡಿರೋ ಗೀತೆ, ಅದಾದ ತಕ್ಷಣ ಮುಕುಂದ ಮುರಾರಿ ಹಾಡನ್ನು ಕೇಳಿ ಮಜಾ ಮಾಡಿ.

ಶೀತಲ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಕಾರ್ಯಕ್ರಮದಲ್ಲಿ ಮುಗಿದು ಮುಂದಿನ ಗೀತೆ ಬರ್ತಾ ಇದೆ. ನಮ್ಮ ವಿನೋದ್ ಅವರದು ತನುವಿನ ಮನೆಗೆ ಬಾ ಅತಿಥಿ. ಸ್ನೇಹಿತರೆ, ಇದರಗಿಂತ ಮುಂಚಿನ ಹಾಡು ವೇರುಧ್ವನಿಯನ್ನ ಆ್ಯಪ್ನ ಮುಖಾಂತರ ಬೇಜಾಪುರಿನ ಕಾಂಚನ ಅವರು ಕೇಳ್ತಾ ಇದ್ರು, ಅವರು ರಿಕ್ವೆಸ್ಟ್ ಮಾಡಿರುವ ಹಾಡಾಗಿತ್ತು. ತದನಂತರ ಸ್ನೇಹಿತರೆ, ಈಗ ಮುಂದಿನ ಗೀತೆಗಳು ಹೀಗಿವೆ. ನಾನು ಹಾಡುವ ನುಡಿಯೇ ಕನ್ನಡ ನುಡಿ, ಪೂಜಾ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ತದನಂತರ ಮುಕುಂದ ಮುರಾರಿ ಚಿತ್ರದ್ದು ಗೀತೆಯೊಂದಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಟೈಟಲ್ ಗೀತೆ ನಮ್ಮ ಭಾಸ್ಕರ್ ಅವರು. ತದನಂತರ ಬರ್ತಾ ಇದೆ ಜಯ ಭಜರಂಗಿ, ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಪ್ರಕಾಶ್ ಅವರು. ಸೊ ಸ್ನೇಹಿತರೆ, ಪರೀಕ್ಷೆನೇ ಬರಲಿಕ್ಕೆ ಆಗಿಲ್ಲ, ಲೌಡ್ ಮ್ಯೂಸಿಕ್ನಲ್ಲಿ ಅವರ ಮಗಳಿನ ಬಗ್ಗೆ ಹೇಳ್ತಾ ಇದ್ರು ನಮ್ಮ ಶೀತಲ್ ಅವರು. ಏನು ಮಾಡೋದು, ನಾನು ಅದೇ ಹೇಳಿದ್ನಲ್ಲ, ಪಾಯಿಂಟ್ ಅಲ್ಲಿಗೆ ಬಂದು ನಿಲ್ಲುತ್ತೆ, ವಿಚ್ ಈಸ್ ಜವಾಬ್ದಾರಿ. ಆ ಜವಾಬ್ದಾರಿ ಇಲ್ಲದೆ ನಾವು ಮಾಡ್ತಾ ಇದ್ದೇವೆ ಸಂಭ್ರಮ. ಜವಾಬ್ದಾರಿಯುತ ಸಂಭ್ರಮ ಮಾಡಿದರೆ ಸಮಸ್ಯೆನೇ ಬರುವುದಿಲ್ಲ. ವೈಯಕ್ತಿಕವಾಗಿ ನಾನು ಹೇಳಿದ್ನಲ್ಲ ಡಾಲ್ಬಿ, ಅದರ ಧ್ವನಿ ಆಮೇಲೆ ಅದು ಯಾರು ತಂದಿರ್ತಾರೋ ಅವ್ರು ಹೇಳ್ತಾರೆ ಡಾಲ್ಬಿ ತಂದ್ರೆ ನಾವು ಆವಾಜ್ ಜಾಸ್ತಿ ಇಟ್ಟಿಲ್ಲಂದ್ರೆ ಉಪಯೋಗ ಏನು ಅಂತ. ಇದಕ್ಕೆ ನಾನು ಏನು ಹೇಳಿದ್ರಿಪ್ಪ, ಕಮ್ಮಿ ಇಟ್ಟಿದ್ರೆ ಆವಾಜ್ನಲ್ಲಿ ಮಸ್ತ್ ಮಜಾ ಬರಾಕತ್ತಿದ್ದ, ಪ್ರಾಮಿಸ್ ಆಗಿ ಹೇಳ್ತೇನೆ. ಮಸ್ತ್ ನಮ್ಮ ಉಣ್ಯಾಗರಿ ಇತ್ತು ಒಂದು ಸಂಭ್ರಮ, ಇದು ಒಂದು 4-5 ವರ್ಷ ಹಿಂದಿನ ವಿಷಯ ಅಂತ ಹೇಳ್ಕೊಳ್ಳಿ. ಹಾಂ, ಅಲ್ಲಿ ಒಂದು ಸಂಭ್ರಮ ಇದ್ದಾಗ ಅವರು ಒಂದೇ ಒಂದು ಸ್ಪೀಕರ್ ತೊಗೊಂಡು ಬಂದಾರೆ, ಒಂದೇನು 2-3 ಡಾಲ್ಬಿ ಇಟ್ಟಿದ್ದಾರೆ. ಆ್ಯಂಡ್ ಅವರು ಚೆಕ್ ಮಾಡ್ತಾಯಿದ್ರು, ಚೆಕ್ ಮಾಡುವಾಗ ಒಂದು ಹಾಡು ಹಚ್ಚಿದ್ರು. ಆವಾಗ ನಾನು ನೋಡ್ತಾ ಇದ್ದೆ, ಎಷ್ಟು ಚಂದ ಅನ್ಸಾಗತ್ತಿತ್ತು, ಕೇಳೋಕ್ಕೂ ರಿಲ್ಯಾಕ್ಸ್ ಅನಿಸ್ತು. ಆಮೇಲೆ ಅದು ಹಾಡು ಚೆಕ್ ವಾಯ್ಸ್ ಚೆಕ್ ಎಲ್ಲ ಆದ ಕೂಡ ಏನು ಆವಾಜ್ ಇಟ್ಟಂಗೆ ಚಕ್ಕರ ಬಂತ್ರಿ. ಆಮೇಲೆ ನಮ್ಮ ಉಣಿ ಅಂತ ನಾವು ಓಡೋದ್ನಿ, ಪಪ್ಪ ಅವಾಗ ಜೀವಂತಿದ್ರು, ನಾನು ಹೋದ್ನಿ, ನಾನು ಅಂದೆ ಇದ್ದೆ ಅಕ್ಕಲಿಗೆ ಕಲ್ಲ ಐತೇನೆ, ಇದ್ರಗಿಂತ ಮುಂಚೆ ಎಷ್ಟು ಚಂದ ಇಟ್ಟು. ಇಲ್ರಿ, ರೊಕ್ಕ ಕೊಟ್ಟು ತಂದೀವಿ ಅಂದ್ರೆ ಫುಲ್ ಇಡೋದ್ರಿ, ಫುಲ್ ಯಾರು ಇಡ್ತಿ, ಅದ್ರಾಗ ಮಜಾ ಏನು ಬರಾಗದು, ಕಿರಿಕಿರಿ ಅನ್ಸ ಅಂಜಿಕೆ, ಒಮ್ಮೆ ಕೈಕಾಲು ನಡಗಾಕತ್ತಿವ್ರಿ. ನಾನು ಸಮೀಪ ಹೋದಾಗ ನಾನು ಓದ್ರಿ ಬೈದು ಹೇಳಿದ್ನಿ, ಆಮ್ಯಾಗ ಸಣ್ಣ ಮಾಡಿದ್ರು, ಆಮ್ಯಾಗ ನಾವೋ ಕುಣಿದೇವ್ರಿ. ಸಣ್ಣ ಮಾಡಿದಾಗ ಇಷ್ಟು ರಿಲ್ಯಾಕ್ಸ್ ಅನಿಸಿದ್ದು, ಇಷ್ಟು ಮಜಾ ನೋಡಿ, ಕೇಳಕ್ಕೆ ರಿಯಲಿ ಇಟ್ ಈಸ್ ಗುಡ್, ಮಜಾ ಬಂತು. ಆದರೆ ಅದು ಮಜಾ ಸಜಾ ಆಗಿರುವ ಅಂದ ಆವಾಜ್ ಇಟ್ಬಿಟ್ರು ಅಂಜಿಕೆ. ನನಗಂತೂ ವೈಯಕ್ತಿಕವಾಗಿ ಯಾರೋ ಬಂದು ಈಗ ನನಗೆ ಹರ್ಷೆ ಹೊಕ್ಕಾರೋ ಹಿಂಗೆ ಆ ಡಾಲ್ಬಿ ಆವಾಜ್ ಹೆಚ್ಚಿದ್ರಲ್ಲ ಅಂಜಿಕೆ ಸ್ಟಾರ್ಟ್ ಆಗ್ತದೆ. ಕೆಲವೊಬ್ಬರು ಹುಡುಗರು ಮಹಾನುಭಾವರು ವಿಡಿಯೋ ನೋಡಿರ್ಬೋದು ನೀವು, ಆ ಡಾಲ್ಬಿ ಆವಾಜ್ ಫುಲ್ ಇಟ್ಟಿರ್ತಾರೆ, ಆ ಡಾಲ್ಬಿ ಸ್ಪೀಕರ್ ಕಡೆ ಬೆನ್ ಹಚ್ಚಿ ಕುಂತಿರ್ತಾರೆ ರೀ. ಎಷ್ಟೋ ಜನ ತೀರು ಹೋಗಿದ್ದಾರೆ ಆತ್ಮೀಯ ಸ್ನೇಹಿತರೆ. ದಿಸ್ ಇಸ್ ಆನ್ ಆಬ್ಸಲ್ಯೂಟ್ ಸೀರಿಯಸ್ ವಿಷಯ ನಾನು ಹೇಳ್ತಾ ಇದ್ದೇನೆ, ಬಟ್ ಅದೇ ಅಲ್ರಿ, ಜವಾಬ್ದಾರಿ ಇಲ್ಲದಿರುವ ಸಂದರ್ಭ ಸಂಭ್ರಮ ಮಾಡಿದರೆ ಹಿಂಗಾಗೋದು. ನಿಮಗಷ್ಟೇ ಅಲ್ಲ, ಇನ್ನಿತರರಿಗೂ, ನಿಮ್ಮ ಪರಿಚಯ ಇಲ್ಲದವರಿಗೂ ಸಮಸ್ಯೆ ಉಂಟಾಗುತ್ತೆ. ನಾನು ವೈಯಕ್ತಿಕವಾಗಿ ಹೇಳಿದ್ನಲ್ಲ, ನಮ್ಮ ಒಬ್ಬರು ಹಿರಿಯರಿದ್ದರು, ಅಜ್ಜಾಜಿ ಅವ್ರ ಮನೆಗೆ ಊಟಕ್ಕಂತ ನಾನು ನಮ್ಮ ತಾಯಿಯೊಂದಿಗೆ ಹೋಗಿದ್ದೆ. ಕರೆಂಟ್ ಒಂದು 10 ನಿಮಿಷ ಹೋದಕ್ಕೆ ಲೈಟ್ ಆಫ್ ಆಯಿತು, ಆ ಸ್ಪೀಕರ್ ಬಂದಾಯಿತು. ಒಂಥರ ನನ್ನ ಹೆಣ್ಣು ಪ್ರೀತಿಯ ತಾಯಂದಿರ ಅಕ್ಕಂದಿರಿಗೆ ಎಕ್ಸಾಂಪಲ್ ಬರೋಬ್ಬರ ಗೊತ್ತಾಗ್ತದೆ. ಈಗ ನೀವು ಒಳ್ಳೆ ಬಟ್ಟೆ ತೊಳೆದ್ರಿ, ಬಟ್ಟೆ ಅದನ್ನು ಎಲ್ಲ ಮಸ್ತ್ ಪೈಕಿ ತಿಕ್ಕಿ ಎಲ್ಲ ಆದ ಕೂಡಲೇ ಅದು ಬಕೆಟ್ ನೀರನ್ನ ಹಾಕಿ ಹಿಂಗೆ 2-3 ಸರಿ ತೆಗಿತೀರಿ, ಆಮ್ಯಾಗ ಹಿಂಡ್ತೀರಿ, ಆಮ್ಯಾಗ ಹಿಂಡಿ ಒಣಗಾಕೆ ಹಾಕೋಕ್ಕಿಂತ ಮುಂಚೆ ಪಚ್ ಅಂತ ಹಿಂಗೆ ಜಾಡಿಸ್ತೀರಿ ನೋಡ್ರಿ, ಆ ಜಾಡ್ಸಿ ಹಿಂಗೆ ಇಡ್ತೀರಿ ನೋಡ್ರಿ, ಕ್ಲಿಪ್ ಹಾಕ್ತಿರಿ ನೋಡ್ರಿ, ಆ ಮೈ ಅದು ಬಟ್ಟೆ ಹೆಂಗೆ ಆಗ್ತದೆ ಹಂಗೆ ನನಗೆ ಅನಿಸಿತ್ರಿಪ್ಪ. ಕರೆಕ್ಟ್ ಆತಲ್ರಿ ಹೇಳಿದ್ದು, ನನ್ನ ಒಂದು ಭಾವನೆ ತಳಪಿತೇನಿಲ್ರಿ. ಎಸ್, ಜೋರು ಆ ಧ್ವನಿ ಕೇಳಿ ಕೇಳಿ ಕೇಳಿ ಕೇಳಿ ಕೇಳಿ ಒಮ್ಮೆ ಕರೆಂಟ್ ಹೊತ್ತು ನೋಡ್ರಿ, ಅದೇನು ಜಾಡಿಸಿದ ಅದು ತೊಳೆದು ಇದು ಬಟ್ಟೆ ಜಾಡಿಸಿದ ಒಣಗ್ಸಾಕೆ ಹಾಕ್ತಿರಿ ನೋಡ್ರಿ, ಹಂಗಾಗಿತ್ರಿಪ್ಪ ನಂದು. ಆಚೆ ಹಿರಿಯರು ಅಲ್ಲೇ ಇರ್ತಾರೆ ರೀ ಈಗ, ಅವ್ರು ಆ ಏರಿಯಾ ಹೆಸರೆಲ್ಲ ತೊಗೊಳ್ದಿಲ್ಲಪ್ಪ ಮಾತ್ರ ನನಗೆ ಸಮಸ್ಯೆ ಆಗಬಾರ್ದು. ಏಕೆಂದರೆ ಏನು ಮಾಡಿದ್ರಿ ಆತ್ಮೀಯ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಜವಾಬ್ದಾರಿಯಿಂದ ಸಂಭ್ರಮ ಮಾಡಿ ಅಂತ ಹೇಳಿದ್ರೂ ಅಜವಾಬ್ದಾರಿಯ ವರ್ತನೆ ತೊಗೊಂಡು ಬರ್ತಾರೆ, ನೀ ಹಂಗೆ ನನಗೆ ಹೇಳಿದಿ ಅಂತ ಹೊರಗೆ ಬರ್ತಾರೆ. ಏನು ಮಾಡೋದು, ತಾಳ್ಮೆ ಇಲ್ದಿರೋ ಕಾಲ, ತಾಳ್ಮೆನೇ ಇಲ್ಲ, ಪಟ್ ಅಂತ ಕೋಪ ಮಾಡುವಂತಹ ಕಾಲ, ಯಾರು ಯಾವತ್ತು ಏನು ಮಾಡ್ತಾನಂತ ಗೊತ್ತೇ ಆಗೋದಿಲ್ಲ. ಯಾರು ಎಷ್ಟು ಸೈಲೆಂಟ್ ಇರ್ತಾರೋ ಅವ್ರು ಯಾವ ಲೆವೆಲಿಗೆ ವೈಲೆಂಟ್ ಆಗ್ಬೋದು ಅಂತಲೇ ಗೊತ್ತಿರೋದಿಲ್ಲ. ಯಾವಾಗ ಏನು ಚಾಕು ತೊಗೊಂಡು ಹಾಕಿ ಚುಚ್ಚಿ ಬಿಡ್ತಾರೋ ಗೊತ್ತಾಗೋದಿಲ್ಲ. ವೈಯಕ್ತಿಕವಾಗಿ ದೇಹ ಇಷ್ಟೈತ್ರಿ ನಂದು, ನೋಡಿದ್ರೆ 10 ಜನ ಅಂಜಬೇಕಾದ್ರೆ ನಾನು ಯಾವತ್ತೂ ಜಗಡ ಗಿಗಡ ಮಾಡೋಕೆ ಹೋಗಂಗಿಲ್ಲ. ಯಾಕೆ ಹೇಳ್ರಿ, ಯಾವತ್ತು ಯಾವ ಹುಡುಗ ಹುಡುಗಿನ ಕಲ್ಲು ಚಾಕು ತೊಗೊಂಡು ಹೊಡೆದ್ರೆ. ಈಗ ಬಾಂಬೆನಲ್ಲಿ ಎಷ್ಟೋ ಒಂದು ಊರುಗಳಲ್ಲಿ ಇಂಥ ಒಂದು ಸಂದರ್ಭ ನ್ಯೂಸ್ನಲ್ಲಿಯೂ ನೋಡೇವು ನಾವು. ಜಸ್ಟ್ ಒಂದು ಸ್ವಲ್ಪ ಸರಿರೋ ಮಾರಾಯ ಅಂತ ಹೇಳಿದಕ್ಕೆ ಚಾಕು ತೊಗೊಂಡು ಚುಚ್ಕೋತ ಹೋಗ್ಯಾನ್ರಿ. ಯಾರ ಒಳಗೆ ಯಾವ ರೀತಿಯ ಯುದ್ಧ ನಡೆಯಾಕತ್ತದ, ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ಏನು ನಮೂನೆ ವಾರ್ ತಲೆಯಾಗಿ ನಡೆಯತ್ತದ ಕೆಲವರು ವ್ಯಕ್ತಿಗಳಿಂದ. ಅದಕ್ಕೆ ಆ್ಯಬ್ಸಲ್ಯೂಟ್ಲಿ ದೊಡ್ಡ ಕಾರಣ ಸೋಷಿಯಲ್ ಮೀಡಿಯಾ. ರಿಯಲಿ ಆತ್ಮೀಯ ಸ್ನೇಹಿತರೆ, ದೊಡ್ಡ ಕಾರಣ ಈ ಒಂದು ಸಾಮಾಜಿಕ ಜಾಲತಾಣ. ಐ ಆಮ್ 100% ಶ್ಯೂರ್ ಎಲ್ಲರ ತಲೆಯಲ್ಲಿ ಒಂದು ಯುದ್ಧ ನಡೆದಿದೆ. ಅವ ಯಾಕೆ ನನಗೆ ಹೇಳಲಿಲ್ಲ, ಅವ ಯಾಕೆ ನನ್ನ ಬಗ್ಗೆ ಮಾತನಾಡಲಿಲ್ಲ, ಲೈಕ್ ಮಾಡಲಿಲ್ಲ, ಸ್ಟೋರಿ ನೋಡಲಿ, ಎಲ್ಲ ರೀತಿಯ ಯುದ್ಧ ತಲೆಯಾಗಿ ನಡೆಯಾಕತ್ತದ.
ಅದು ಯಾರ ಮೇಲೆ ಹೋಗಿ ತೆಗಿತೀರಿ ಗೊತ್ತಾಗಂಗಿಲ್ಲ. ಅದಕ್ಕೆ ಹೇಳೋದು, ಒಂದು ಹನಿ ಬೇವ್ರು ತೆಗಿರಿ ಶರೀರನಾಗಿಂದ, ವ್ಯಾಯಾಮದ ಮುಖಾಂತರ ಆಗಿರ್ಬೋದು ಏನಾದರೂ, ಆವಾಗ ಇವೆಲ್ಲ ವಿಷಯಗಳು ನೀವು ಆರಾಮಾಗ್ತೀರಾ, ಮಾನಸಿಕವಾಗಿ ಆರೋಗ್ಯವಂತರಾಗ್ತೀರಾ. ಸೊ ಸ್ನೇಹಿತರೆ, ತನುವಿನ ಮನೆಗೆ ಬಾ ಅತಿಥಿ ಬರ್ತಾ ಇದೆ ಈ ಗೀತೆ ವಿನೋದವ್ರದ್ದು, ಕೇಳಿ ಮಜಾ ಮಾಡಿ.

This is Venudhwani 91.4 FM KLE Kana Subalgaon. We are Mottamalla Radio Kendra. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ. ಈ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ನಮ್ಮ ಈ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ಅಥವಾ ಆತ್ಮೀಯ ಸ್ನೇಹಿತರೆ ಕನ್ನಡ ಚಿತ್ರರಂಗದ ದೇಶಭಕ್ತಿ ಗೀತೆಗಳು, ನಮ್ಮ ಇವರಿಗೆ ಶಹೀದ್ ಭಗತ್ ಸಿಂಗ್ ಅವರ ಜನ್ಮದಿನ. ಕಾಂಚನ್ ಕೋಪರಡಿ ಅವರೇ, ನಿಮ್ಮ ಸಾಂಗ್ ನೀವು ಹೇಳಿದ ತಕ್ಷಣವೇ ಬಂದಿತ್ತು, ಅಮೃತಗಳಿಗೆ ಚಿತ್ರದು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗುವಂತೈತೆ ಅಂದರೆ ಓ ಅದು ಭಾರತ ರತ್ನವು ಜನ್ಮಿಸಲಿ ಅಂತಿತ್ತು. ನೋಡೋಣ ಒಂದು ನಿಮಿಷ, ನಾನು ಟ್ರೈ ಮಾಡ್ತೇನೆ ಈಗ. ಸೊ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ನಾಡುವ ನುಡಿಯೇ ಕನ್ನಡ ನುಡಿ. ಈ ಗೀತೆ ಶಹೀದ್ ಭಗತ್ ಸಿಂಗ್ ಅವರಿಗೆ ಅಂತ ಹೇಳಿದ್ದಾರೆ. ಬನ್ನಿ ಆತ್ಮೀಯರೇ ಕೇಳೋಣ, ಎಂಜಾಯ್ ಮಾಡೋಣ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣುಧ್ವನಿ 90.4 FM. ದ್ವಾದಶ ಜ್ಯೋತಿರ್ಲಿಂಗಗಳ ಈ ಪವಿತ್ರ ಪಯಣದಲ್ಲಿ ಒಂದೊಂದೇ ಜ್ಯೋತಿರ್ಲಿಂಗದ ಮಹಿಮೆ, ಇತಿಹಾಸ ಮತ್ತು ಆಧ್ಯಾತ್ಮವನ್ನ ನಾವು ತಿಳಿದುಕೊಳ್ಳುತ್ತಾ ಸಾಗ್ತಾ ಇದ್ದೇವೆ ಸ್ನೇಹಿತರೆ. ಇದೀಗ ನಮ್ಮ ಪಯಣ 6ನೇ ಜ್ಯೋತಿರ್ಲಿಂಗದತ್ತ. ಈ ಪವಿತ್ರ ಕ್ಷೇತ್ರದ ವಿಶೇಷತೆ ಏನು, ಇದರ ಹಿಂದಿರುವಂತಹ ಪೌರಾಣಿಕ ಕಥೆ ಏನು, ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಹಾಗೂ ಶ್ರೀಮತಿ ಚೇತನಾ ಡಿಎಂ ಅವರು.
1: ಎಲ್ಲರಿಗೂ ನನ್ನ ನಮಸ್ಕಾರಗಳು. 12 ಜ್ಯೋತಿರ್ಲಿಂಗಗಳ ಪವಿತ್ರ ಯಾತ್ರೆಯಲ್ಲಿ ಒಂದೊಂದೇ ಕ್ಷೇತ್ರದ ಮಹಿಮೆ ಮತ್ತು ವೈಶಿಷ್ಟ್ಯವನ್ನು ತಿಳಿದುಕೊಳ್ಳುತ್ತಾ ನಾವು ಈಗ ಮತ್ತೊಂದು ಪುಣ್ಯಕ್ಷೇತ್ರದತ್ತ ಸಾಗುತ್ತಿದ್ದೇವೆ. ಸಹ್ಯಾದ್ರಿಯ ಹಚ್ಚ ಹಸಿರಿನ ಬೆಟ್ಟಗಳ ನಡುವೆ ದಟ್ಟವಾದ ಕಾಡಿನ ಮಡಿಲಲ್ಲಿ ನೆಲೆಸಿರುವ ಭಕ್ತರ ಭಕ್ತಿಗೆ ಸದಾ ಸ್ಪಂದಿಸುವ ಪರಮೇಶ್ವರನ ಪವಿತ್ರ ಕ್ಷೇತ್ರ ಅದೇ ನಮ್ಮ 6ನೇ ಜ್ಯೋತಿರ್ಲಿಂಗವಾದ ಶ್ರೀ ಭೀಮಾಶಂಕರ ಜ್ಯೋತಿರ್ಲಿಂಗ. ಭೀಮಾಸುರನ ಸಂಹಾರದಿಂದ ಹಿಡಿದು ಭೀಮಾ ನದಿಯ ಉಗಮದವರೆಗೆ ಪುರಾಣ, ಇತಿಹಾಸ, ವಾಸ್ತುಶಿಲ್ಪ ಮತ್ತು ಪ್ರಕೃತಿಯ ಸೊಬಗನ್ನು ತನ್ನೊಳಗೆ ಹೊತ್ತಿರುವ ಈ ಪುಣ್ಯಕ್ಷೇತ್ರದ ಮಹಿಮೆಯನ್ನು ಈಗ ನಾವು ತಿಳಿಯೋಣ. ಹಾಗಾದರೆ ಬನ್ನಿ, ಭಕ್ತಿಭಾವದಿಂದ ಭೀಮಾಶಂಕರ ಜ್ಯೋತಿರ್ಲಿಂಗದ ಪವಿತ್ರ ಕಥೆಯೊಳಗೆ ಸಾಗೋಣ. ಭೀಮಾಶಂಕರದ ಪೌರಾಣಿಕ ಕಥೆ. ತ್ರೇತಾಯುಗದ ಕಾಲ, ರಾವಣನ ಸಹೋದರ ಕುಂಭಕರ್ಣನ ಮಗ ಭೀಮಾಸುರ ಶ್ರೀರಾಮನಿಂದ ತನ್ನ ತಂದೆ ಕುಂಭಕರ್ಣನನ್ನು ಸಂಹಾರಗೊಂಡ ವಿಷಯ ತಿಳಿದಾಗ ಭೀಮಾಸುರ ಮನಸ್ಸಿನಲ್ಲಿ ಅಪಾರ ಕೋಪ ಮತ್ತು ಪ್ರತಿಕಾರದ ಭಾವನೆ ಮೂಡಿತು. ಅವನು ಅಪಾರ ಶಕ್ತಿಯನ್ನು ಪಡೆಯಬೇಕೆಂದು ನಿರ್ಧರಿಸಿ ಬ್ರಹ್ಮದೇವನನ್ನು ಕುರಿತು ಕಠಿಣ ತಪಸ್ಸು ಮಾಡಿದನು. ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಅವನಿಗೆ ಅಪಾರ ಶಕ್ತಿಯ ವರವನ್ನು ನೀಡಿದನು. ಆದರೆ ಆ ಶಕ್ತಿಯನ್ನು ಪಡೆದ ನಂತರ ಭೀಮಾಸುರನು ಧರ್ಮದ ಮಾರ್ಗದಲ್ಲಿ ನಡೆಯಲಿಲ್ಲ. ತನ್ನ ಶಕ್ತಿಯ ಅಹಂಕಾರದಿಂದ ದೇವತೆಗಳು, ಋಷಿಗಳು ಮತ್ತು ಸಾಮಾನ್ಯ ಜನರಿಗೆ ತೊಂದರೆ ಕೊಡಲು ಆರಂಭಿಸಿದನು. ಭೀಮಾಸುರನ ಈ ಅಟ್ಟಹಾಸದಿಂದ ದೇವತೆಗಳು ಮತ್ತು ಋಷಿಗಳು ಬಹಳ ಸಂಕಟಕ್ಕೊಳಗಾದರು. ಆಗ ಎಲ್ಲರೂ ಒಂದಾಗಿ ಪರಮೇಶ್ವರನನ್ನು ಪ್ರಾರ್ಥಿಸಿದರು. ಹೇ ಮಹಾದೇವ, ನಮ್ಮನ್ನು ಈ ರಾಕ್ಷಸ ಕಾಟದಿಂದ ಕಾಪಾಡು ಎಂದು ಶಿವನ ಮೊರೆ ಹೋದರು. ಭಕ್ತರ ಮೊರೆಯನ್ನು ಕೇಳಿದ ಪರಮಶಿವನು ಪ್ರತ್ಯಕ್ಷನಾದನು. ನಂತರ ಶಿವ ಮತ್ತು ಭೀಮಾಸುರನ ನಡುವೆ ಭೀಕರವಾದ ಯುದ್ಧ ನಡೆಯಿತು. ಕೊನೆಗೆ ಮಹಾದೇವನು ಭೀಮಾಸುರನನ್ನು ಸಂಹರಿಸಿ ದೇವತೆಗಳು ಮತ್ತು ಋಷಿಗಳನ್ನು ರಕ್ಷಿಸಿದನು. ಭಕ್ತರ ಪ್ರಾರ್ಥನೆಗೆ ಸ್ಪಂದಿಸಿದ ಶಿವನು ಅಲ್ಲಿಯೇ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸಿದನು ಎಂಬುದು ಪೌರಾಣಿಕ ನಂಬಿಕೆಯಾಗಿದೆ. ಆ ಕಾರಣದಿಂದ ಈ ಪವಿತ್ರ ಕ್ಷೇತ್ರವು ಭೀಮಾಶಂಕರ ಎಂದು ಪ್ರಸಿದ್ಧಿಯಾಯಿತು. ಇದರೊಂದಿಗೆ ಭೀಮಾಶಂಕರದ ಭೀಮಾ ನದಿಗೂ ಒಂದು ಸುಂದರವಾದ ಪೌರಾಣಿಕ ಸಂಬಂಧವಿದೆ. ಒಂದು ಪರಂಪರೆಯ ಪ್ರಕಾರ ಭೀಮಾಸುರನೊಂದಿಗೆ ನಡೆದ ಯುದ್ಧದ ನಂತರ ಶಿವನ ದೇಹದಲ್ಲಿ ಸುರಿದ ಬೆಮರಿನಿಂದ ಭೀಮಾ ನದಿ ಹುಟ್ಟಿತು ಎಂದು ನಂಬಲಾಗುತ್ತದೆ. ಹೀಗಾಗಿ ಅಧರ್ಮದ ಮೇಲೆ ಧರ್ಮದ ವಿಜಯ, ಭಕ್ತರ ಮೊರೆಗೆ ಓಗೊಂಡ ಶಿವ ಮತ್ತು ಜ್ಯೋತಿರ್ಲಿಂಗದ ರೂಪದಲ್ಲಿ ಮಹಾದೇವನ ನೆಲೆ, ಇದೇ ಭೀಮಾಶಂಕರದ ಪೌರಾಣಿಕ ಕಥೆಯ ಮುಖ್ಯ ಸಾರವಾಗಿದೆ.
2: ಯತ್ರ ಶ್ರದ್ಧಾಚ್ಛ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಚಿತ್ತಂ. ಎಲ್ಲಿ ಶ್ರದ್ಧೆ ಭಕ್ತಿ ಇರುತ್ತದೆಯೋ, ಕೆಲಸದಲ್ಲಾಗಲಿ ದೇವರ ಭಕ್ತಿಯಲ್ಲಾಗಲಿ, ಅಲ್ಲಿ ನಮಗೆ ಸಿಗುತ್ತೆ ಜಯ. ಇದು ದೈವ ಸಂಕಲ್ಪ, ದೈವಚಿತ್ತ ಮತ್ತು ದೈವ ಪ್ರೇರಣೆ.

0: ನಮ್ಮ 6ನೇ ಜ್ಯೋತಿರ್ಲಿಂಗವಾದ ಶ್ರೀ ಭೀಮಾಶಂಕರ ಮಹಾದೇವನ ಪುಣ್ಯಕ್ಷೇತ್ರ ಇರುವುದು ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯಲ್ಲಿ. ಪುಣೆ ಜಿಲ್ಲೆಯ ಖೇಡ್ ತಾಲೂಕಿನ ಬೋರ್ಗಿರಿ ಗ್ರಾಮದ ಬಳಿ ಸಹ್ಯಾದ್ರಿ ಪರ್ವತ ಶ್ರೇಣಿಯ ದಟ್ಟ ಕಾಡು ಮತ್ತು ಹಚ್ಚ ಹಸಿರಿನ ಬೆಟ್ಟಗಳ ನಡುವೆ ಈ ಪವಿತ್ರ ಕ್ಷೇತ್ರ ನೆಲೆಸಿದೆ. ಪುಣೆ ನಗರದಿಂದ ಸುಮಾರು 125 ಕಿಲೋಮೀಟರ್ ದೂರದಲ್ಲಿರುವ ಭೀಮಾಶಂಕರ ಪ್ರಕೃತಿ ಮತ್ತು ಆಧ್ಯಾತ್ಮ ಎರಡರ ಸುಂದರ ಸಂಗಮವಾಗಿದೆ. ಒಂದು ಕಡೆ ಸಹ್ಯಾದ್ರಿಯ ಎತ್ತರದ ಬೆಟ್ಟಗಳು, ಇನ್ನೊಂದು ಕಡೆ ದಟ್ಟವಾದ ಕಾಡು, ಅದರ ಮಧ್ಯೆಯಲ್ಲಿ ಪರಮೇಶ್ವರನ ಪವಿತ್ರ ಜ್ಯೋತಿರ್ಲಿಂಗ. ಅದಕ್ಕಾಗಿಯೇ ಭೀಮಾಶಂಕರಕ್ಕೆ ಬಂದಾಗ ಇದು ಕೇವಲ ಒಂದು ದೇವಾಲಯದ ದರ್ಶನವಲ್ಲ, ಪ್ರಕೃತಿಯ ಮಡಿಲಲ್ಲಿ ಮಹಾದೇವನ ಸಾನ್ನಿಧ್ಯವನ್ನು ಅನುಭವಿಸುವ ಒಂದು ಪವಿತ್ರ ಯಾತ್ರೆಯಾಗಿದೆ. ಇನ್ನ ನಾವು ಭೀಮಾಶಂಕರದ ವಾಸ್ತುಶಿಲ್ಪ ನೋಡಬೇಕಂದರೆ ಭೀಮಾಶಂಕರ ದೇವಾಲಯದ ವಿಶೇಷತೆ ಅಂದರೆ ಸರಳವಾದರೂ ಗಂಭೀರವಾದ ಕಲ್ಲಿನ ವಾಸ್ತುಶಿಲ್ಪ, ನಾಗರ ಶೈಲಿ. ಮುಖ್ಯವಾಗಿ ನಾಗರ ವಾಸ್ತುಶಿಲ್ಪ ಶೈಲಿಯ ಪ್ರಭಾವ ಇಲ್ಲಿ ಕಂಡುಬರುತ್ತದೆ. ಗರ್ಭಗುಡಿಯು ಮೇಲಿರುವ ಶಿಖರ, ಕಲ್ಲಿನ ಕೆತ್ತನೆಗಳು ಮತ್ತು ದೇವಾಲಯದ ರಚನೆ ಇದನ್ನು ಸ್ಪಷ್ಟಪಡಿಸುತ್ತವೆ. ಅದರ ಜೊತೆಗೆ ಹೇಮಾಂಡ ಪಂಥಿ ಶೈಲಿಯ ಪ್ರಭಾವವು ಕಂಡುಬರುತ್ತದೆ. ಕಲ್ಲುಗಳನ್ನು ಬಲವಾದ ರೀತಿಯಲ್ಲಿ ಜೋಡಿಸಿ ನಿರ್ಮಿಸಿರುವುದರಿಂದ ದೇವಾಲಯವು ಸಹ್ಯಾದ್ರಿಯ ಭಾರಿ ಮಳೆ ಮತ್ತು ಹವಾಮಾನವನ್ನು ಶತಮಾನಗಳಿಂದ ತಡೆದುಕೊಂಡಿದೆ. ಕಲ್ಲಿನ ಕೆತ್ತನೆಗಳು ದೇವಾಲಯದ ಕಂಬಗಳು, ಬಾಗಿಲುಗಳು ಮತ್ತು ಗೋಡೆಗಳಲ್ಲಿ ದೇವತೆಗಳು, ಪೌರಾಣಿಕ ದೃಶ್ಯಗಳು ಮತ್ತು ಅಲಂಕಾರಿಕ ಕೆತ್ತನೆಗಳನ್ನು ಕಾಣಬಹುದು. ದೇವಾಲಯದ ಶಿಲ್ಪಕಲೆ ಆ ಕಾಲದ ಕಲ್ಲಿನ ಕೆಲಸದ ಪರಿಣಿತಿಯನ್ನು ತೋರಿಸುತ್ತದೆ. ಇನ್ನ ಈ ದೇವಾಲಯವನ್ನು ಯಾರು ಕಟ್ಟಿಸಿದರು ಅಂತ ತಿಳಿಯೋಣ. ಭೀಮಾಶಂಕರದ ಮೂಲ ದೇವಾಲಯಕ್ಕೆ ಒಬ್ಬನೇ ರಾಜ ಅಥವಾ ಒಬ್ಬನೇ ವ್ಯಕ್ತಿ ಕಟ್ಟಿಸಿದನು ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ದೇವಾಲಯವು ಹಲವು ಕಾಲಘಟ್ಟಗಳಲ್ಲಿ ರೂಪುಗೊಂಡಿದ್ದು ನಂತರ ವಿವಿಧ ರಾಜರು ಮತ್ತು ದಾನಿಗಳಿಂದ ಜೀರ್ಣೋದ್ಧಾರ ಹಾಗೂ ವಿಸ್ತರಣೆ ನಡೆದಿದೆ. ಮಹಾರಾಷ್ಟ್ರ ಪ್ರವಾಸೋದ್ಯಮದ ಮಾಹಿತಿಯ ಪ್ರಕಾರ ದೇವಾಲಯದ ಮೂಲ ರೂಪವು ಮಧ್ಯಯುಗದ ಕಾಲಕ್ಕೆ ಸೇರಿದ್ದು ಯಾದವ್ ಕಾಲದ ಸುಮಾರು 13ನೇ ಶತಮಾನದ ಸಂಬಂಧವನ್ನು ಕೆಲವು ದಾಖಲೆಗಳು ಸೂಚಿಸುತ್ತದೆ. ನಂತರ ನಾನಾ ಫಡ್ನವೀಸ್ 18ನೇ ಶತಮಾನದಲ್ಲಿ ದೇವಾಲಯದ ಪ್ರಮುಖ ಭಾಗದ ಜೀರ್ಣೋದ್ಧಾರ ವಿಸ್ತರಣೆಗೆ ಕೊಡುಗೆ ನೀಡಿದರು. ವಿಶೇಷವಾಗಿ ಸಭಾಮಂಟಪ ಮತ್ತು ಶಿಖರ ನಿರ್ಮಾಣಕ್ಕೆ ಅವರ ಕೊಡುಗೆ ಉಲ್ಲೇಖವಾಗುತ್ತದೆ. ಇನ್ನು ಇಲ್ಲಿ ಯಾವ ರೀತಿ ಪೂಜೆ ಮತ್ತು ಅಭಿಷೇಕ ಆಗುತ್ತದೆ ಎಂದು ತಿಳಿಯೋಣ. ಮೊದಲನೇದಾಗಿ ರುದ್ರಾಭಿಷೇಕ. ಭೀಮಾಶಂಕರದಲ್ಲಿ ಪ್ರಮುಖವಾಗಿ ನಡೆಯುವ ಶಿವನ ಪೂಜೆಗಳಲ್ಲಿ ರುದ್ರಾಭಿಷೇಕವೂ ಒಂದು. ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಾ ರುದ್ರ ಮಂತ್ರಗಳನ್ನು ಪಠಿಸುವ ಮೂಲಕ ಮಹಾದೇವನ ಆರಾಧನೆ ಮಾಡಲಾಗುತ್ತದೆ. ಮಹಾಶಿವರಾತ್ರಿಯಂತಹ ವಿಶೇಷ ಸಂದರ್ಭಗಳಲ್ಲಿಯೂ ರುದ್ರಾಭಿಷೇಕಕ್ಕೆ ವಿಶೇಷ ಮಹತ್ವವಿದೆ. ಇನ್ನು ಎರಡನೇದಾಗಿ ಪಂಚಾಮೃತ ಸ್ನಾನ ರುದ್ರಾಭಿಷೇಕ. ಇದು ರುದ್ರಾಭಿಷೇಕದ ವಿಶೇಷ ರೂಪ. ಹಾಲು, ಮೊಸರು, ತುಪ್ಪ, ಜೇನು ಮತ್ತು ಸಕ್ಕರೆಯ ಮುಂತಾದ ಪಂಚಾಮೃತಗಳಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ರುದ್ರಪಠನದೊಂದಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಇನ್ನು ಮೂರನೇದಾಗಿ ಮಹಾಪೂಜೆ. ಮಹಾಪೂಜೆಗಳಲ್ಲಿ ವಿವಿಧ ಉಪಚಾರಗಳೊಂದಿಗೆ ಶಿವನ ಆರಾಧನೆ ನಡೆಯುತ್ತದೆ. ಲಭ್ಯವಿರುವ ಪೂಜಾ ವಿವರಣೆಗಳಲ್ಲಿ ಷೋಡಶೋಪಚಾರ, ಪಂಚಾಮೃತ ಪೂಜೆ ಮತ್ತು ರುದ್ರಪಠನ ಮುಂತಾದ ಕ್ರಮಗಳನ್ನು ಒಳಗೊಂಡಿರುವುದಾಗಿ ವಿವರಿಸಲಾಗಿದೆ. ಇನ್ನು ನಾಲ್ಕನೇದಾಗಿ ಮಹಾಪೂಜೆ ಮತ್ತು ಮಹಾನೈವೇದ್ಯ. ಮಹಾಪೂಜೆಯ ನಂತರ ಮಹಾನೈವೇದ್ಯವನ್ನು ಶಿವನಿಗೆ ಸಮರ್ಪಿಸುವ ವಿಶೇಷ ಸೇವೆ. ಭಕ್ತರು ತಮ್ಮ ಸಂಕಲ್ಪ, ಕುಟುಂಬದ ಕ್ಷೇಮ ಮತ್ತು ದೇವರ ಕೃಪೆಗಾಗಿ ಈ ರೀತಿಯ ಪೂಜೆಗಳನ್ನು ಮಾಡಿಸುತ್ತಾರೆ. ಪೂಜಾ ಪಟ್ಟಿಯಲ್ಲಿ ಇದು ಪ್ರತ್ಯೇಕ ಸೇವೆಯಾಗಿ ನೀಡಲಾಗಿದೆ. ಇನ್ನು ಐದನೇದಾಗಿ ಲಘುರುದ್ರ. ಲಘುರುದ್ರ ಕೂಡ ಭೀಮಾಶಂಕರದಲ್ಲಿ ಲಭ್ಯವಿರುವ ಪ್ರಮುಖ ಶಿವಪೂಜೆಯಾಗಿದೆ. ರುದ್ರ ಮಂತ್ರಗಳ ಪಠನ, ಶಿವನ ಆರಾಧನೆ ಮತ್ತು ಅಭಿಷೇಕದ ನಡುವೆ ವಿಶೇಷ ಸೇವೆಯಾಗಿ ಇದನ್ನು ಮಾಡಲಾಗುತ್ತದೆ. ಇದಕ್ಕೆ ಮಹಾನೈವೇದ್ಯ ಮತ್ತು ಬ್ರಾಹ್ಮಣ ಭೋಜನ ಸೇರಿರುವ ಪ್ರತ್ಯೇಕ ಸೇವೆಗಳ ಪಟ್ಟಿಯೂ ಇದೆ.
1: ಶರಣರ ಕಾಯೋ ಜಗನ್ನಾಥ, ಕರುಣೆಯ ತೋರೋ ಭಾಗ್ಯವಿದಾತ, ಶರಣರ ಕಾಯೋ

0: ನರಕಾಯೋ ಜಗನ್ನಾಥ ಕರುಣೆಯ ತೋರೋ ಭಾಗ್ಯ ವಿಧಾತ ಶರಣರ ಕಾಯೋ ಜಗನ್ನಾಥ.
1: ಭೀಮಾಶಂಕರ ಜ್ಯೋತಿರ್ಲಿಂಗದ ದರ್ಶನ ಪಡೆಯಲು ಪ್ರತಿದಿನವೂ ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಸಾಮಾನ್ಯ ಭಕ್ತರಿಗೆ ದರ್ಶನದ ವ್ಯವಸ್ಥೆ ಇದ್ದು, ವಿಶೇಷವಾಗಿ ಹೆಚ್ಚಿನ ಸಮಯ ಕಾಯಲು ಸಾಧ್ಯವಾಗದ ಭಕ್ತರಿಗಾಗಿ ತ್ವರಿತ ದರ್ಶನ ಅಥವಾ ತಾತ್ಕಾಲ ದರ್ಶನ ಪಾಸ್ ವ್ಯವಸ್ಥೆಯೂ ಕೂಡ ಇದೆ. ಭಕ್ತರು ಅಧಿಕೃತ ದೇವಸ್ಥಾನದ ವೆಬ್ಸೈಟ್ ಮೂಲಕ ದರ್ಶನದ ಪಾಸ್ಗಾಗಿ ಮಾಹಿತಿ ಪಡೆಯದು ಬುಕ್ಕಿಂಗ್ ಮಾಡಿಕೊಳ್ಳಬಹುದು. ಪ್ರಸ್ತುತ ದೇವಸ್ಥಾನದ ಸಭಾಮಂಟಪ ಮತ್ತು ಮೆಟ್ಟಿಲುಗಳ ನಿರ್ಮಾಣ ಕಾಮಗಾರಿ ನಡೆಯುತ್ತಿರುವ ಕಾರಣ ದರ್ಶನದ ಸಮಯವನ್ನು ತಾತ್ಕಾಲಿಕವಾಗಿ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆಯವರೆಗೆ ಸೀಮಿತಗೊಳಿಸಲಾಗಿದೆ. ಆದ್ದರಿಂದ ಭೀಮಾಶಂಕರಕ್ಕೆ ತೆರಳಿರುವ ಭಕ್ತರು ಪ್ರಯಾಣಕ್ಕೂ ಮುನ್ನ ದೇವಸ್ಥಾನದ ಅಧಿಕೃತ ಮಾಹಿತಿಯಲ್ಲಿ ಆ ದಿನದ ದರ್ಶನ ಸಮಯ ಮತ್ತು ಪಾಸ್ ಲಭ್ಯತೆಯನ್ನು ಪರಿಶೀಲಿಸುವುದು ಉತ್ತಮ. ಭಕ್ತಿಯ ದಾರಿಯಲ್ಲಿ ಸಮಯದ ಅಡಚಣೆ ಬಂದರೂ ಮಹಾದೇವನ ದರ್ಶನಕ್ಕಾಗಿ ಮನಸ್ಸಿನಲ್ಲಿ ಇರುವುದು ಶ್ರದ್ಧೆಯೇ ಮುಖ್ಯ. ಇನ್ನು ನಮ್ಮ ಬೆಳಗಾವಿಯಿಂದ ಭೀಮಾಶಂಕರಕ್ಕೆ ರಸ್ತೆ ಮಾರ್ಗವಾಗಿ ಹೇಗೆ ಹೋಗುವುದು ಅಂತ ತಿಳಿಯೋಣ. ಪುಣೆ ಕಡೆಯಿಂದ ಭೀಮಾಶಂಕರಕ್ಕೆ ಹೋಗುವ ಪ್ರಮುಖ ಮಾರ್ಗದಲ್ಲಿ ಚಾಕನ್ ರಾಜಗುರುನಗರ್ ಮಂಚರ್ ಘೋಡೆಗಾಂವ್ ಮೂಲಕ ಸಹ್ಯಾದ್ರಿಯ ಬೆಟ್ಟಗಳ ಕಡೆಗೆ ಹೋಗಬೇಕು. ಘೋಡೆಗಾಂವ್ ನಂತರ ಘಾಟ್ ಪ್ರದೇಶಕ್ಕೆ ಹೋಗುತ್ತದೆ. ಬೆಳಗಾವಿಯಿಂದ ಒಟ್ಟು ರಸ್ತೆ ದೂರವು ನೀವು ತೆಗೆದುಕೊಳ್ಳುವ ಮಾರ್ಗದ ಮೇಲೆ ಬದಲಾವಣೆಯಾಗುತ್ತದೆ. ಆದ್ದರಿಂದ ನಿಮಗೆ ಹೇಗೆ ಅನುಕೂಲವೋ ಹಾಗೆ ಹೋಗಬಹುದು. ರೈಲಿನಲ್ಲಿ ಹೋದರೆ ಬೆಳಗಾವಿಯಿಂದ ಪುಣೆ ಕಡೆಗೆ ರೈಲಿನಲ್ಲಿ ಹೋಗಿ ಅಲ್ಲಿಂದ ರಸ್ತೆ ಮಾರ್ಗವಾಗಿ ಭೀಮಾಶಂಕರ ತಲುಪಬಹುದು. ಮಹಾರಾಷ್ಟ್ರ ಪ್ರವಾಸೋದ್ಯಮದ ಪ್ರಕಾರ ಭೀಮಾಶಂಕರಕ್ಕೆ ಸಮೀಪ ಪ್ರಮುಖ ರೈಲು ಸಂಪರ್ಕಗಳಲ್ಲಿ ಕರಜತ್ ಕೂಡ ಒಂದು. ಅಲ್ಲಿಂದ ರಸ್ತೆ ಮೂಲಕ ಮುಂದೆ ಹೋಗಬಹುದು. ಇನ್ನು ಭೀಮಾಶಂಕರದ ಸುತ್ತಮುತ್ತ ನೋಡಬಹುದಾದ ಸ್ಥಳಗಳು. ಒಂದನೇದಾಗಿ ಭೀಮಾಶಂಕರ ಜ್ಯೋತಿರ್ಲಿಂಗ ದೇವಸ್ಥಾನ. ಮೊದಲಿಗೆ ಮುಖ್ಯ ಜ್ಯೋತಿರ್ಲಿಂಗದ ದರ್ಶನ. ದೇವಸ್ಥಾನ ಸುತ್ತಲೂ ಪ್ರಾಚೀನ ಕಲ್ಲಿನ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಇದೆ. ಎರಡನೇದಾಗಿ ಕಮಲಜಾ ಮಾತಾ ದೇವಸ್ಥಾನ. ಭೀಮಾಶಂಕರ ದೇವಸ್ಥಾನದ ಸಮೀಪದಲ್ಲಿರುವ ಕಮಲಜಾ ಮಾತಾ ದೇವಸ್ಥಾನವು ಪ್ರಮುಖವಾಗಿದ್ದು, ಸ್ಥಳೀಯ ಪರಂಪರೆಯಲ್ಲಿ ಕಮಲಜಾ ದೇವಿಯನ್ನು ಪಾರ್ವತಿ ರೂಪವೆಂದು ಪೂಜಿಸಲಾಗುತ್ತದೆ. ಇನ್ನು ಮೂರನೇದಾಗಿ ಸಾಕ್ಷಿ ವಿನಾಯಕ. ಗುಪ್ತ ಭೀಮಾಶಂಕರಕ್ಕೆ ಹೋಗುವ ದಾರಿಯಲ್ಲಿ ಸಾಕ್ಷಿ ವಿನಾಯಕ ದೇವಸ್ಥಾನ ಬರುತ್ತದೆ. ಮೊದಲು ಗಣಪತಿಯ ದರ್ಶನ ಪಡೆದು ನಂತರ ಗುಪ್ತ ಭೀಮಕ್ಕೆ ಹೋಗುವ ಸಂಪ್ರದಾಯವನ್ನು ಸ್ಥಳೀಯವಾಗಿ ಹೇಳಲಾಗುತ್ತದೆ. ಇನ್ನು ನಾಲ್ಕನೇದಾಗಿ ಗುಪ್ತ ಭೀಮಾಶಂಕರ. ಇದು ಬಹಳ ವಿಶೇಷವಾದ ಸ್ಥಳವಾಗಿದೆ. ಮುಖ್ಯ ದೇವಸ್ಥಾನದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಕಾಡಿನ ದಾರಿಯಲ್ಲಿ ನಡೆದು ಹೋಗಬೇಕು. ಇಲ್ಲಿ ಸಣ್ಣ ಜಲಪಾತ ಕೆಳಗೆ ಲಿಂಗವಿದ್ದು ಅದರ ಮೇಲೆ ನೀರು ಬೀಳುತ್ತಿರುವುದು ಎಂದು ಅಧಿಕೃತ ಸ್ಥಳೀಯ ಮಾಹಿತಿಗಳ ವಿವರ ಇದೆ. ಇನ್ನು ನಾಲ್ಕನೆಯದಾಗಿ ಭೀಮಾ ನದಿಯ ಉಗಮ. ಮುಖ್ಯ ದೇವಸ್ಥಾನಗಳ ಮೆಟ್ಟಿಲುಗಳ ಸಮೀಪವೇ ಭೀಮಾ ನದಿಯ ಉಗಮ ಸ್ಥಳ ಎಂದು ಪರಿಗಣಿಸಲಾದ ಸಣ್ಣ ಕುಂಡವಿದೆ. ಇದು ಕೂಡ ನೋಡಲೇಬೇಕಾದ ಸ್ಥಳವಾಗಿದೆ. ಇನ್ನು ಆರನೇದಾಗಿ ಹನುಮಾನ್ ಸರೋವರ. ದೇವಸ್ಥಾನದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಹನುಮಾನ್ ಲೇಕ್ ಸುತ್ತಲೂ ಹಸಿರು ಕಾಡಿದೆ. ಇಲ್ಲಿ ಹನುಮಾನ್ ದೇವಸ್ಥಾನ ಮತ್ತು ಅಂಜನಿ ಮಾತಾ ದೇವಸ್ಥಾನ ಕೂಡ ಇದೆ. ಇನ್ನು ಏಳನೇದಾಗಿ ನಾಗಫನಿ ಪಾಯಿಂಟ್. ಸಹ್ಯಾದ್ರಿಯ ಅದ್ಭುತ ಪರ್ವತ ದೃಶ್ಯದಲ್ಲಿ ಕಾಣುವ ವ್ಯೂ ಪಾಯಿಂಟ್ ಇದಾಗಿದೆ. ಇಲ್ಲಿ ಸಣ್ಣ ಟ್ರೆಕ್ ಕ್ಲೈಂಬ್ ಇದೆ. ಪ್ರಕೃತಿ ಮತ್ತು ಟ್ರೆಕ್ಕಿಂಗ್ ಇಷ್ಟಪಡುವವರು ಇಲ್ಲಿ ಹೋಗುವುದು ತುಂಬಾ ಸೂಕ್ತ.

ಇನ್ನು ಭೀಮಾಶಂಕರ ಜ್ಯೋತಿರ್ಲಿಂಗದ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ ಇಲ್ಲಿನ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿರುವುದು ಸ್ವಯಂಭು ಜ್ಯೋತಿರ್ಲಿಂಗ, ಅಂದರೆ ಮಾನವನ ಕೈಯಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶಿವಲಿಂಗವಲ್ಲ, ಪರಮಶಿವನೇ ಸ್ವಂತ ಇಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾದನೆಂದು ಭಕ್ತರ ನಂಬಿಕೆ. ಜ್ಯೋತಿರ್ಲಿಂಗ ಎಂದರೆ ಕೇವಲ ಒಂದು ಶಿವಲಿಂಗವಲ್ಲ, ಅದು ಶಿವನ ದಿವ್ಯ ಜ್ಯೋತಿಯ ಸಂಕೇತ. ಅದಕ್ಕಾಗಿಯೇ ಭೀಮಾಶಂಕರಕ್ಕೆ ಬರುವ ಭಕ್ತರು ಗರ್ಭಗುಡಿಯಲ್ಲಿ ಮಹಾದೇವನ ದರ್ಶನ ಪಡೆದಾಗ ನಮ್ಮ ಮನಸ್ಸಿನಲ್ಲಿಯೂ ಆ ದಿವ್ಯ ಜ್ಯೋತಿ ಬೆಳಗಲಿ ಎಂದು ಪ್ರಾರ್ಥಿಸುತ್ತಾರೆ. ಇನ್ನೊಂದು ವಿಶೇಷವೆಂದರೆ ಈ ಪವಿತ್ರ ಕ್ಷೇತ್ರಕ್ಕೆ ಭೀಮಾ ನದಿಯೊಂದಿಗೆ ಆಳವಾದ ಪೌರಾಣಿಕ ಸಂಬಂಧವಿದೆ. ಶಿವನ ಸಾನ್ನಿಧ್ಯದಿಂದ ಪವಿತ್ರಗೊಂಡ ಈ ಭೂಮಿಯಿಂದಲೇ ಭೀಮಾ ನದಿಯ ಉಗಮಕ್ಕೆ ಸಂಬಂಧಿಸಿದ ಪುರಾಣ ಕಥೆ ಪ್ರಸಿದ್ಧಿಯಾಗಿದೆ. ಇನ್ನು ದಟ್ಟ ಕಾಡಿನ ನಡುವೆ ಇರುವ ಗೂಢ ಭೀಮಾಶಂಕರದಲ್ಲಿಯೂ ಸ್ವಯಂಭು ಶಿವಲಿಂಗವಿದೆ ಎಂಬ ನಂಬಿಕೆ ಇದೆ. ಹೀಗಾಗಿ ಭೀಮಾಶಂಕರದಲ್ಲಿ ನಮಗೆ ಕಾಣುವುದು ಕೇವಲ ಒಂದು ದೇವಾಲಯವಲ್ಲ, ಸ್ವಯಂಭು ಶಿವನ ಸಾನ್ನಿಧ್ಯವಾಗಿದೆ. ಜ್ಯೋತಿರ್ಲಿಂಗದ ದಿವ್ಯತೆ, ಪುರಾಣದ ಮಹಿಮೆ ಮತ್ತು ಸಹ್ಯಾದ್ರಿಯ ಪ್ರಕೃತಿ ಇವೆಲ್ಲ ಒಂದೇ ಪವಿತ್ರ ಕ್ಷೇತ್ರದಲ್ಲಿ ಸಂಗಮಗೊಂಡಿದೆ.

0: ಸಹ್ಯಾದ್ರಿಯ ಹಚ್ಚ ಹಸುರಿನ ಬೆಟ್ಟಗಳ ನಡುವೆ ದಟ್ಟವಾದ ಕಾಡಿನ ಮಡಿಲಲ್ಲಿ ನೆಲೆಸಿರುವ ಭೀಮಾಶಂಕರ ಕ್ಷೇತ್ರ ಇಲ್ಲಿ ಒಂದು ಜ್ಯೋತಿರ್ಲಿಂಗದ ದರ್ಶನ ಪಡೆಯುವುದಷ್ಟೇ ಅಲ್ಲ, ಮಹಾದೇವನ ಪೌರಾಣಿಕ ಮಹಿಮೆಯನ್ನು ಅರಿತುಕೊಳ್ಳಬಹುದು, ಪ್ರಾಚೀನ ವಾಸ್ತುಶಿಲ್ಪವನ್ನು ನೋಡಬಹುದು, ಭೀಮಾ ನದಿಯ ಪವಿತ್ರತೆಯನ್ನು ಅನುಭವಿಸಬಹುದು ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಸವಿಯಬಹುದು. ಭೀಮಾಸುರನ ಅಹಂಕಾರವನ್ನು ಸಂಹರಿಸಿದ ಮಹಾದೇವ ಭಕ್ತರ ಮೊರೆಗೆ ಒಗೊಟ್ಟು ಇದೇ ಪುಣ್ಯ ಭೂಮಿಯಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸಿದ್ದಾನೆ ಎಂಬ ನಂಬಿಕೆ ಭೀಮಾಶಂಕರ ನಮಗೆ ಹೇಳುವ ಸಂದೇಶ ಒಂದೇ. ಅಹಂಕಾರ ಎಷ್ಟೇ ದೊಡ್ಡದಾಗಿದ್ದರೂ ಧರ್ಮದ ಮುಂದೆ ಅದು ಸೋಲಲೇಬೇಕು. ಭಕ್ತಿ ಮತ್ತು ಶರಣಾಗತಿಯಿಂದ ಮಹಾದೇವನ ಕೃಪೆಯನ್ನು ಪಡೆದುಕೊಳ್ಳಬಹುದು. ಜೈ ಶ್ರೀ ಭೀಮಾಶಂಕರ ಮಹಾದೇವ.
1: ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಪಯಣದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಆರನೆಯ ಜ್ಯೋತಿರ್ಲಿಂಗದ ಮಹಿಮೆ, ಇತಿಹಾಸ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ಹಂಚಿಕೊಂಡವರು ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಹಾಗೂ ಚೇತನ ಡಿಎಂ ಅವರು. ಮುಂದಿನ ಜ್ಯೋತಿರ್ಲಿಂಗದ ಮಹಿಮೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಹೀಗೆ ಕೇಳ್ತಾ ಇರಿ, ಇದು ಕೆಯಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486 28.

ನಮಸ್ಕಾರ. ಭಾವನ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಲೋಕದ ಪಯಣದಲ್ಲಿ ಒಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಎಂದಿನಂತೆ ನಾನು ಅನುಪಮಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಕನ್ನಡದ ಶ್ರೇಷ್ಠ ಸಾಹಿತಿಯೊಬ್ಬರ ಬಗ್ಗೆ ಮಾತಾಡ್ತೀನಿ. ಅವರೇ ನಮ್ಮ ರಾಯಸಂ ಭೀಮಸೇನ್ ರಾವ್. ಯಾರಪ್ಪ ಇದು ರಾಯಸಂ ಭೀಮಸೇನ್ ರಾವ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅವರೇ ನಮ್ಮ ಶ್ರೇಷ್ಠ ಹಾಸ್ಯ ಸಾಹಿತಿ. ಹಾಸ್ಯವನ್ನ ಕನ್ನಡಿಗರಿಗೆ, ಕನ್ನಡ ಸಾಹಿತ್ಯಕ್ಕೆ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದಂತಹ, ಕನ್ನಡದ ಸಾಹಿತ್ಯದ ಬರ್ನಾರ್ಡ್ ಶಾ ಅಂತ ಕರೆಸಿಕೊಂಡಿರುವಂತಹ ನಮ್ಮ ಬೀಚಿಯವರ ಬಗ್ಗೆ. ಬೀಚಿಯವರಿಗೆ ಒಬ್ರು ಕೇಳ್ತಾರೆ ಒಂದ್ಸತಿ, ನಿಮ್ಗೆ ಬೀಚಿ ಅನ್ನೋ ಹೆಸರು ಹೇಗೆ ಬಂತು ಅಂತ. ಆಗ ಬೀಚಿಯವರು ಅತ್ಯಂತ ಹಾಸ್ಯವಾಗಿ ಹೇಳ್ತಾರೆ, ಯಾವಾಗ್ಲೂ ಹೊಟ್ಟೆ ನೋವು ಬರುವಂತಹ ನರಪೇತ್ಲ ಹುಡುಗನಿಗೆ ರಾಯಸಂ ಭೀಮಸೇನ್ ರಾವ್ ಆ ಹೆಸರಿಗಾದ್ರೂ ಒಂದು ಗತ್ತು ಬೇಡವಾ, ಹಾಗಾಗಿ ನನ್ನ ಹೆಸರನ್ನ ಬೀಚಿ ಅಂತ ಚೇಂಜ್ ಮಾಡಿಕೊಂಡೆ ಅಂತ ಹೇಳ್ತಾರೆ. ಹಾಗಿದ್ರೆ ಬೀಚಿ ಅಂತಾನೆ ಯಾಕೆ ಚೇಂಜ್ ಮಾಡ್ಕೊಂಡ್ರಿ, ಬೇರೆ ಏನಾದರೂ ಚೇಂಜ್ ಮಾಡ್ಬೋದಿತ್ತಲ್ವಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇವಾಗ ಪಾರ್ಥ ಸಾರಥಿ ಪಾಚು ಆಗೋ ಹಾಗೆ ನಾರಾಯಣ ನಾಣಿ ಆಗ್ತಾನೆ, ವೆಂಕಟೇಶ ವೆಂಕಿ ಆಗ್ತಾನೆ, ಹಾಗೇನೆ ನಾನು ಕೂಡ ಬೀಚಿ ಆದೆ ಅಂತ ಅವರು ತಮ್ಮ ಬಗ್ಗೆ ತಾವೇನೆ ಹಾಸ್ಯ ಮಾಡ್ಕೊಳ್ತಾರೆ. ಇಂತಹ ನಮ್ಮ ಹಾಸ್ಯ ಬ್ರಹ್ಮ ಅಂತ ಕರೆಸಿಕೊಂಡಂತಹ ಬೀಚಿಯವರ ಬಗ್ಗೆ, ಅವರ ಬದುಕಿನ ಬಗ್ಗೆ ಹೆಚ್ಚಿನ ವಿವರವನ್ನ ಕೊಡ್ತಾ ಇದ್ದೀನಿ. ವಾಪಸ್ ಬಂದ ಮೇಲೆ ಈಗೊಂದು ಚಂದದ ಗೀತೆ ನಿಮಗಾಗಿ ನಿಮ್ಮ ವೇಣುಧ್ವನಿಯಲ್ಲಿ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಬೀಚಿಯವರ ಹಾಸ್ಯದ ದಾಟಿ ಹೇಗಿರ್ತಾ ಇತ್ತು ಅಂದ್ರೆ ಅವರ ಮಾತಿನ ಮನುಚು ಯಾವ ರೀತಿ ಇರ್ತಾ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಅಂದ್ರೆ, ಒಂದ್ಸತಿ ಏನಾಗುತ್ತೆ, ಶಾಲೆಯಲ್ಲಿ ಮೇಷ್ಟ್ರು ಒಂದು ಮಕ್ಕಳಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನಾನು ದಾರಿಯಲ್ಲಿ ಬರುವಾಗ ಒಂದು ಕತ್ತೆಗೆ ಪೆಟ್ಟು ಬಿದ್ದಿತ್ತು, ಅದು ಏಟ್ನಿಂದಾಗಿ ನರಳ್ತಾ ಇತ್ತು. ನಾನು ಆ ಕತ್ತೆಗೆ ಚೆನ್ನಾಗಿ ಉಪಚರಿಸಿ ಆಮೇಲೆ ಮನೆಗೆ ಬಂದೆ. ಮಕ್ಕಳೇ, ನನ್ನ ಈ ಒಂದು ಕೆಲಸ ನಿಮಗೇನನ್ಸುತ್ತೆ, ಇದು ಏನನ್ನ ತೋರಿಸುತ್ತೆ ಅಂತ ಕೇಳ್ತಾರೆ. ಅವಾಗ ಮಕ್ಕಳೆಲ್ಲ ಹೇಳ್ತಾರೆ, ಒಬ್ಬೊಬ್ರೆ ಮಕ್ಳು ಹೇಳ್ತಾರೆ, ಸರ್ ಇದು ನಿಮ್ಮ ಮಾನವೀಯತೆಯನ್ನ ತೋರಿಸುತ್ತೆ ಅಂತ ಒಬ್ರು ಹೇಳಿದ್ರೆ, ಇನ್ನೊಬ್ರು ಹೇಳ್ತಾರೆ, ಸರ್ ಇದು ನಿಮ್ಮ ವಿಶಾಲ ಮನೋಭಾವವನ್ನ ತೋರಿಸುತ್ತೆ, ಇದು ನಿಮ್ಮ ವಿಶಾಲ ಹೃದಯವನ್ನ ತೋರಿಸುತ್ತೆ ಅಂತ ಹೇಳ್ತಾರೆ. ಆಗ ಬೀಚಿಯವರು ಹೇಳ್ತಾರೆ, ಸರ್ ಅದು ನಿಮ್ಮ ಸೋದರ ಪ್ರೇಮವನ್ನ ತೋರಿಸುತ್ತೆ ಅಂತ ಹೇಳ್ತಾರೆ. ಇದು ಬೀಚಿಯವರ ಮಾತಿನ ವ್ಯಂಗದ ಒಂದು ಬರವಣಿಗೆಯ ಶೈಲಿಯಾಗಿತ್ತು ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ಅವರ ಬದುಕಿನ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸ್ತೀನಿ. ಈಗೊಂದು ಚಂದದ ಗೀತೆ ನಿಮಗಾಗಿ ನಿಮ್ಮ ವೇಣುಧ್ವನಿಯಲ್ಲಿ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. ಹಾಸ್ಯ ಚಕ್ರವರ್ತಿಯಾಗಿದ್ದಂತಹ ಬೀಚಿಯವರು ಹುಟ್ಟಿದ್ದು April 23, 1913 ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿಯಲ್ಲಿ. ಅಂದ್ರೆ ಈ ಹರಪನಹಳ್ಳಿ ಆಗ ಬಳ್ಳಾರಿ ಜಿಲ್ಲೆಗೆ ಸೇರಿತು. ಬೀಚಿಯವರು ಒಂದು ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಇವರ ತಂದೆಯ ಹೆಸರು ಶ್ರೀನಿವಾಸರಾವ್, ಹಾಗೇನೆ ತಾಯಿಯವರು ಭಾರತಮ್ಮ ಅವರು. ಬೀಚಿಯವರು ಹುಟ್ಟಿದ್ದಂತೆ ಅವರ ತಂದೆಯವರು ತೀರ್ಕೊಳ್ತಾರಂತೆ. ಆಗ ತಂದೆಯನ್ನ ತಿಂದುಕೊಂಡು ಹುಟ್ಟಿದಂತಹ ಮಗು ಅಂತ ಹೇಳಿ ಬೀಚಿಯವರು ಮಗು ಇದ್ದಾಗಲೇ ಅವರನ್ನ 3 ದಿನಗಳ ಕಾಲ ಮನೆಯಿಂದ ಹೊರಗಿಡ್ತಾರಂತೆ. ಆದರೆ ಗಟ್ಟಿ ಜೀವ ಬೀಚಿಯವರು ಬದುಕುಳಿತಾರೆ. ಹಾಗೇನೆ ಇಂಥದ್ದೇ ಒಂದು ಘಟನೆ ಬೀಚಿಯವರ ಒಂದು ಅವರ ನಡುಗಾಲದ ವಯಸ್ಸಿನಲ್ಲಿ ನಡೆಯುತ್ತೆ. ಅಂದ್ರೆ ಅವರ ವಯಸ್ಸಿಗೆ ಬಂದಂತಹ ಅವರ ಹಿರಿಯ ಮಗ ತೀರ್ಕೊಳ್ತಾರಂತೆ. ಆ ಮಗ ತೀರ್ಕೊಂಡಾಗ ಅವರ ಮದುವೆ ನಿಶ್ಚಯವಾಗಿರುತ್ತಂತೆ. ಆಗ ಎಲ್ಲರೂ ಹೇಳ್ತಾರಂತೆ, ನಿಮ್ಮ ಮಗ ತೀರ್ಕೊಳ್ಳೋದಕ್ಕೆ ಆ ಒಂದು ಮದುವೆ ನಿಶ್ಚಯ ಆಗಿದ್ದಂತಹ ಹುಡುಗಿಯ ಕಾಲ್ಗುಣವೇ ಕಾರಣ ಅಂತ ಎಲ್ಲರೂ ಹೇಳ್ತಾರಂತೆ. ಆಗ ಅವರು ಇಂತಹ ಒಂದು ಸಾಮಾಜಿಕ ಅನಿಷ್ಟಗಳಿಗೆ, ಈ ಒಂದು ಮೂಢ ನಂಬಿಕೆಗಳಿಗೆ ಅವರಿಗೆ ಮಾತಲ್ಲಿ ಉತ್ತರ ಕೊಡೋದಿಲ್ಲಂತೆ. ಅದೇ ಹುಡುಗಿಯನ್ನ ತಮ್ಮ ಇನ್ನೊಂದು ಮಗನಿಗೆ ತಂದುಕೊಳ್ಳುವ ಮೂಲಕ ಈ ಒಂದು ಸಾಮಾಜಿಕ ಅನಿಷ್ಟಗಳಿಗೆ, ಈ ಒಂದು ಮೂಢ ನಂಬಿಕೆಗಳಿಗೆ ಅವರು ಕಡಿವಾಣವನ್ನ ಹಾಕ್ತಾರೆ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನಾವು ಸಾಮಾನ್ಯವಾಗಿ ಬೀಚಿಯವರನ್ನ ಗುರುತಿಸೋದು ಅವರೊಬ್ಬ ಶ್ರೇಷ್ಠ ಸಾಹಿತಿ ಕನ್ನಡದಲ್ಲಿ ಅಂತ ಅಲ್ವಾ. ಬೀಚಿಯವರು ಸಾಹಿತಿಯಾಗಿ ಬೆಳೆದದ್ದು ಹೇಗೆ ಅಂದ್ರೆ, ಅವರು ಪ್ರಾರಂಭದಲ್ಲಿ ಕನ್ನಡದ ಬಗ್ಗೆ ಅವರಿಗೆ ಅಷ್ಟೊಂದು ಒಲವಿರಲಿಲ್ಲ. ಏಕೆಂದ್ರೆ ನಾನು ಆಗ್ಲೇ ಹೇಳದಂಗೆ ಬೀಚಿಯವರು ಹುಟ್ಟಿ ಬೆಳೆದಿದ್ದೆಲ್ಲ ಬಳ್ಳಾರಿ ಪ್ರಾಂತ್ಯದಲ್ಲಿ. ಸ್ವತಂತ್ರ ಪೂರ್ವದಲ್ಲಿ ಬಳ್ಳಾರಿ ಪ್ರಾಂತ್ಯದಲ್ಲಿ ತೆಲುಗಿನ ಪ್ರಭಾವ ಸಾಕಷ್ಟಿತ್ತು. ಹಾಗಾಗಿ ಇವರು ಕನ್ನಡದವರೇ ಆಗಿದ್ರೂ ಸಹ, ಬೀಚಿಯವರು ಕನ್ನಡದವರೇ ಆಗಿದ್ರೂ ಸಹ, ಅವರು ಹೆಚ್ಚು ಕಲ್ತಿದ್ದೆಲ್ಲ ತೆಲುಗ್ನಲ್ಲಿ. ಅವರಿಗೆ ಇಂಗ್ಲಿಷ್ ಮತ್ತು ಸಂಸ್ಕೃತದಲ್ಲಿ ತುಂಬಾ ವ್ಯಾಮೋಹ ಇತ್ತು. ಹಾಗಾಗಿ ಜೊತೆಗೆ ಕನ್ನಡ ಅಷ್ಟಾಗಿ ಅವರಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬರ್ತಾ ಇರಲಿಲ್ಲ ಕೂಡ. ಅವರು ಕನ್ನಡದಲ್ಲಿ ಇಷ್ಟೊಂದು ಶ್ರೇಷ್ಠ ಸಾಹಿತಿ, ಇಷ್ಟೊಂದು ದೊಡ್ಡ ಹಾಸ್ಯ ಮಟ್ಟದ ಸಾಹಿತಿ ಆಗ್ಬೇಕು ಅಂದ್ರೆ ಅವರ ಮೇಲೆ ಪ್ರಭಾವ ಬೀರಿದಂತದ್ದು ಅಂದ್ರೆ ಅನಕೃ ಅವರ ಸಂಧ್ಯಾರಾಗ ಕಾದಂಬರಿ. ಅವರು ಅನಕೃ ಅವರ ಸಂಧ್ಯಾರಾಗ ಕಾದಂಬರಿಯನ್ನ ಯಾವಾಗ ಓದ್ತಾರೋ ಅವರಿಗೆ ಅವಾಗ್ಲೇ ಗೊತ್ತಾಗಿದ್ದು ಕನ್ನಡದಲ್ಲೂ ಸಹ ಶ್ರೇಷ್ಠವಾದ ಸಾಹಿತ್ಯ ಇದೆ ಅಂತ ಹೇಳಿ ಅಲ್ಲಿಂದಲೇ ಅವರು ಕನ್ನಡದಲ್ಲಿ ಆಸಕ್ತಿಯನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಹಾಗೇನೆ ಅವರ ಮೇಲೆ ಮತ್ತೆ ಪ್ರಭಾವ ಬೀರದಂತವರು ಅಂದ್ರೆ ಡಿವಿಜಿ ಅವರು. ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಕೃತಿ, ಮತ್ತೊಂದು ಅಂದ್ರೆ ಕೆವಿ ಅಯ್ಯರ್ ಅವರ ರೂಪದರ್ಶಿ. ಇವರು ತಮ್ಮ ಕನ್ನಡದಲ್ಲಿ ತಮ್ಮ ಬರವಣಿಗೆಯನ್ನ ಹಾಸ್ಯಕೂಟ ಅನ್ನುವಂತಹ ಒಂದು ಕಾದಂಬರಿಯ ಮೂಲಕ ಪ್ರಾರಂಭ ಮಾಡ್ತಾರೆ. ಆ ಕಾದಂಬರಿ ಪ್ರಖ್ಯಾತಿಯನ್ನ ಪಡೆಯುತ್ತಿದ್ದ ಹಾಗೆಯೇ ಅವರು ಅವಿಶ್ರಾಂತವಾಗಿ ಬರೀತಾ ಹೋಗ್ತಾರೆ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಬೀಚಿಯವರದ್ದು ಹಾಸ್ಯ ಬರವಣಿಗೆ ಅಂದ ತಕ್ಷಣ ಅದು ಒಂದು ರೀತಿ ಟೈಮ್ ಪಾಸ್ಗೆ ನಕ್ಕು ಮರೆತು ಬಿಡೋದಕ್ಕೆ ಇರುವಂತಹ ಹಾಸ್ಯ ಆಗಿರಲಿಲ್ಲ. ಅದರಲ್ಲಿ ಒಂದು ಸಾಮಾಜಿಕ ಅಂಕುಡೊಂಕುಗಳನ್ನ ತಿದ್ದುವಂತಹ ಒಂದು ಸಂದೇಶ ಇದ್ದೇ ಇರ್ತಾ ಇತ್ತು. ಬೀಚಿಯವರು ಹೇಳ್ತಾರೆ, ನಗ್ರಪ್ಪ ಬದುಕಿರುವಾಗಲೇ ನಗ್ರಿ, ಸತ್ಮೇಲೆ ನಗಕ್ಕೆ ಬಾಯ್ಬಿಟ್ರೆ ಅಕ್ಕಿಕಾಳು ಹಾಕ್ತಾರೆ, ನಗು ಜೀವಂತಿಕೆಯ ಸಂಕೇತ, ನಗಲಾರದವನು ಬದುಕಿದ್ರೂ ಸತ್ತಂತೆ ಅಂತ ಹೇಳಿ ನಗುವಿನ ಅಗತ್ಯತೆಯ ಬಗ್ಗೆ ಅತ್ಯಂತ ಮಾರ್ಮಿಕವಾಗಿ ಹೇಳ್ತಾರೆ ಬೀಚಿಯವರು. ಇಂತಹ ನಮ್ಮ ಬೀಚಿಯವರು ಡಿಸೆಂಬರ್ 7, 1980 ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾರೆ. ಬೀಚಿಯವರು ನಮ್ಮನ್ನೆಲ್ಲ ಭೌತಿಕವಾಗಿ ಬಿಟ್ಟು ಹೋಗಿದ್ರು ಸಹ ಅವರು ಬರೆದಂತಹ ಸಾಹಿತ್ಯದ ಮೂಲಕ, ಅವರ ಬರವಣಿಗೆಯ ಮೂಲಕ, ಅವರ ಹಾಸ್ಯ ಸಾಹಿತ್ಯದ ಮೂಲಕ, ನಗೆ ಚಟಾಕಿಯ ಮೂಲಕ ಇಂದಿಗೂ ನಮ್ಮೊಂದಿಗಿದ್ದಾರೆ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838552552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು. ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ ಹಾಸ್ಯ ಹೊನಲು ಕಾರ್ಯಕ್ರಮ. ಪ್ರಸ್ತುತಪಡಿಸಲಿದ್ದಾರೆ ಖ್ಯಾತ ಹಾಸ್ಯ ಮಾತುಗಾರತಿ ಶ್ರೀಮತಿ ಸುಧಾ ಬರ್ಗೂರವರು.
1: ನಮಸ್ಕಾರ, ನಾನು ನಿಮ್ಮನೆ ಮಗಳು ಸುಧಾ ಬರ್ಗೂರು. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಸಾಮಾನ್ಯ ಸ್ವಾಗತ ಮಾಡೋದು ಅಂದಾಗ ನೆನಪಾಗೋದು ಮದುವೆ ಮನೆಗಳಲ್ವಾ? ನನ್ನ ಬಹಳ ಜನ ಕೇಳ್ತಿರ್ತಾರೆ ಸಿಕ್ಕವರು, ಮೇಡಮ್ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ನಾನು ಹೇಳಿದೆ, ಅಪ್ಪ ನಮ್ಮ ಮದುವೆ ಆಗಿ 30 ವರ್ಷ ಆಗೋಯ್ತು ಅಂತ. ಯಾಕಂದರೆ ಅವತ್ತಿನ ಮದುವೆಗಳಿಗೂ ಇವತ್ತಿನ ಮದುವೆಗಳಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ ಅಲ್ವಾ? ಆಗೆಲ್ಲ ಮದುವೆಗಳು ಅಂದರೆ ನನ್ನ ಬಾಲ್ಯದಲ್ಲಿ ನೋಡಿದ್ದನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನಾವು ಪುಟ್ಟವರಿದ್ದಾಗ ನಮ್ಮ ಹಳ್ಳಿಲೆಲ್ಲ ಮದುವೆ ಅಂದರೆ ಆಗ ಯಾವ ಇವೆಂಟ್ ಪ್ಲಾನರ್ಸು ಇರಲಿಲ್ಲಪ್ಪ. ಯಾಕೆಂದರೆ ಈಗ ಮದುವೆ ಇವೆಂಟನ್ನು ಪ್ಲಾನ್ ಮಾಡೋರೇ ಅವ್ರದ್ದೇ ಒಂದು ಬಿಸ್ನೆಸ್ ಶುರುವಾಗಿದೆ, ಅವ್ರದ್ದೇ ಒಂದು ಪ್ರೊಫೆಷನ್ ಇದೆ, ಅದಕ್ಕೆ ಒಂದು ಡಿಗ್ನಿಟಿ, ಒಂದು ಘನತೆ ಇದೆಲ್ಲ ಇದೆ. ಬಟ್ ನಾವೆಲ್ಲ ಬಾಲ್ಯದಲ್ಲಿ ನೋಡಿದ್ದು ನಮ್ಮ ಹಳ್ಳಿ ಕಡೆ ಮದುವೆ ಮಾಡೋರ್ರಿ. ಒಂದು ಮದುವೆ ಗೊತ್ತಾದರೆ ಇಡೀ ಹಳ್ಳಿ ಜನ ಹಳ್ಳಿಯ ಮರ್ಯಾದೆ ಈ ಮದುವೆ ಯಶಸ್ಸಿನಲ್ಲಿದೆ ಅಂತ ಭಾವಿಸೋರು. ಸೊ ಎಲ್ಲರೂ ಸೇರಿಕೊಂಡು ಹಪ್ಪಳ ಮಾಡೋ ಹೆಣ್ಮಕ್ಳು ನೋಡ್ಬೇಕು, ಹಪ್ಪಳ ಮಾಡೋದು, ಸಂಡಿಗೆ ಮಾಡೋದು, ತಿಂಗಳಗಟ್ಟಲೆ ಏ ನಮ್ಮನೆ ನಿಮ್ಮನೆ ಊಹೂ ಇಡೀ ಹಳ್ಳಿಯವ್ರು ಸೇರ್ಕೊಳ್ಳೋರು ಎಲ್ಲ ಬಂದು ಸಹಾಯ ಮಾಡಿ ನಮ್ಮ ಹಳ್ಳಿ ಮರ್ಯಾದೆ ಉಳಿಬೇಕು. ಗಂಡಿನ ಮನೆಯವರು ಏನು, ಯಾಕೆಂದ್ರೆ ಆಗೆಲ್ಲ ಗಂಡಿನ ಮನೆಯವರು ಅಂದರೆ ಯಾವಾಗಲೂ ಒಂದಡಿ ಮೇಲೆ ಅಂದರೆ ಬಾಲ್ಕನಿ ಸೀಟಲ್ಲಿ ಇದ್ದಂಗೆ, ನಾವೆಲ್ಲ ಪಾಪ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇದ್ದಂಗೆ ಹೆಣ್ಣಿನ ಮನೆಯವರು ಅಂದರೆ. ಹೀಗಾಗಿ ಗಂಡಿನ ಮನೆಯವರು ಬರ್ತಾರೆ ಅಂದರೆ ಆತಿಥ್ಯ ಮಾಡೋಕ್ಕೆ ಏನೆಲ್ಲ ಸಂಭ್ರಮದಿಂದ ರೆಡಿ ಮಾಡೋರು. ಮತ್ತು ಭಾಳ ಇಂಟ್ರೆಸ್ಟಿಂಗ್ ನಾನು ನೋಡಿರೋದು ಅಂದರೆ ಮದುವೆ ಮನೆಯಲ್ಲಿ ಮುಯಿ ಮಾಡೋರು. ಈ ಮುಯಿ ಮಾಡೋದು ಅಂದರೆ ಪ್ರೆಸೆಂಟೇಷನ್ ಕೊಡೋದು ಅಂತ. ಕ್ಯಾಶ್ ಪ್ರೆಸೆಂಟ್ ಕೊಡುವಾಗ ಬರ್ಸೋರಪ್ಪ ಒಂದು ಟೇಬಲ್ ಒಂದು ಕುರ್ಚಿ ಹಾಕ್ಕೊಂಡು ಯಾರೋ ಒಬ್ಬರು ಮುಖಂಡರು ಕೂತ್ಕೊಂಡಿರೋರು, ಮದುವೆ ಹುಡುಗಿಗೆ ಸೋದ್ರ ಮಾವನಿಂದ 1 ರೂಪಾಯಿ. ಅವಾಗ 1 ರೂಪಾಯಿಗೂ ಬೆಲೆ ಇತ್ತು ರೀ. ಹಾಂ, ಮದುವೆ ಹುಡುಗಿ ಹುಡುಗಂಗೆ ಅವರ ಚಿಕ್ಕಪ್ಪನಿಂದ 5 ರೂಪಾಯಿ. ಹಿಂಗೆಲ್ಲ ಮುಯಿ ಬರ್ಸೋರು ನಮಗೆ. ನಾವೆಲ್ಲ ಚಿಕ್ಕವರಲ್ವಾ, ಏನಿದು ಮುಯಿ ಬರ್ಸೋದು ಅಂದರೆ ಏನಕ್ಕೆ ಬರೆಸ್ತಾರೆ ಅಂದರೆ ಅದೊಂದು ರೆಕಾರ್ಡ್ ಅಂತೆ. ನಮ್ಮಮ್ಮ ಹೇಳೋರು ಹಂಗೆಲ್ಲ ಪುಟ. ಅದು ನಾವು ಆ ಮದುವೆಗೆ ಹೋಗುವಾಗ ಅಥವಾ ಅವ್ರ ಮನೇಲಿ ಏನಾದರೂ ಫಂಕ್ಷನ್ ನಡೆದ್ರೆ ಅವ್ರು ಏನು ಕೊಟ್ಟಿದಾರಲ್ಲ ಅದಕ್ಕೆ ತಕ್ಕಂಗೆ ನಾವು ಅವ್ರಿಗೆ ವಾಪಸ್ ಉಡುಗೊರೆ ಕೊಡಬೇಕು, ಅದಕ್ಕೆ ಇದೆಲ್ಲ ಮಾಡ್ತೀವಿ ಅನ್ನೋರು. ನಮ್ಮ ಹಿರಿಯಕರಿಗಿದ್ದಂತಹ ಆ ಕನಸನ್ನು, ಆ ಪ್ರೀತಿ ಯಾಕೋ ಇತ್ತೀಚೆಗೆ ನಾವು ಮಾಡೋ ಮದುವೆಗಳಲ್ಲಿ ಎಲ್ಲ ರೆಡಿಮೇಡ್. ಇವತ್ತು ಮನಿ ಕ್ಯಾನ್ ಬೈ ಎನಿಥಿಂಗ್ ಆಗಿಬಿಟ್ಟಿದೆ, ಹೆಲ್ತ್ ಒಂದನ್ನು ಬಿಟ್ಟು ಅಂತ ಅಲ್ವಾ. ಈಗ ನೋಡಿ, ನಾವು ಇತ್ತೀಚೆಗೆ ಏನು ಮಾಡ್ತೀವಿ ಮದುವೆಗಳು ಅಂದರೆ ಫಸ್ಟು ಜ್ಯುವೆಲ್ರಿ ಬುಕ್ ಮಾಡಬೇಕು 6 ತಿಂಗಳು 1 ವರ್ಷ ಮುಂಚೆ. ಅದಕ್ಕಿಂತ ಮಿಗಿಲಾಗಿ ಬ್ಯೂಟಿಷಿಯನ್ಗಳನ್ನ ಬುಕ್ ಮಾಡಬೇಕು. ಹೂನಪ್ಪ, ಬ್ಯೂಟಿಷಿಯನ್ಗಳು ಇಲ್ದಿದ್ರೆ ಮದುವೆನೇ ನಡೆಯಲ್ಲ ಅನ್ನೋಂಗೆ ಆಗ್ಬಿಟ್ಟಿದೆ. ಆಗೆಲ್ಲ ನಾವು ಚಿಕ್ಕವರಿದ್ದಾಗ ನೋಡಿದ ಮದುವೆಗಳಲ್ಲಿ ಬ್ಯೂಟಿಷಿಯನ್ಗಳು ಯಾರು ಅಂದರೆ ಹುಡುಗಿ ಚಿಕ್ಕಮಂದ್ರಗಳು, ಸೋದರತ್ತೆಯರು, ಇವರೇ ಬ್ಯೂಟಿಷಿಯನ್ಗಳು. ಅಂದರೆ ಪಾಪ ಅವರೇ ಬಂದು ಏನೋ ಒಂದಷ್ಟು ಚೆನ್ನಾಗಿ ತಲೆಗಿಲೆ ಬಾಚೋರು, ಒಂದು ಗಂಟು ಹಾಕೋರು, ಒಂದಷ್ಟು ಹೂವು ಮುಡಿಸೋರು, ಅವ್ರದ್ದೇ ಒಡವೆಗಳನ್ನು ಎರವಲು ಒಡವೆ ಅನ್ನೋರದನ್ನ ಅಂದರೆ ಬಾರೋಡ್ ಫೆದರ್ ಇದ್ದಂಗೆ ಅದನ್ನು ತೊಗೊಂಬಂದು ಹುಡುಗಿಗೆ ಹಾಕಿ ಆಮೇಲೆ ಅವಾಗ ರಿಸೆಪ್ಷನ್ನಲ್ಲಿ ಡೆಕೋರೇಷನ್ ಹೆಂಗೆ ಗೊತ್ತಾ, ಇವರ ರೇಷ್ಮೆ ಸೀರೆಗಳನ್ನ ಹಿಂದ್ಗಡೆ ಕರ್ಟನ್ ಥರ ಅದನ್ನೇ ಬಿಡೋರು, ಹಾಗೆ ಮಾಡಿ ಮುಗಿಸೋರು. ಬಟ್ ಈಗ ಹಂಗೆ ಮಾಡೋಕ್ಕಾಗಲ್ಲ. ಈಗ ಮದುವೆ ಅಂದರೆ ಸಾಕು, ಅಲ್ಲಿಂದ ಒಂದು ಕಡೆ ಡೆಕೋರೇಷನ್ ಅವರು ಅವ್ರದ್ದೊಂದು ಆಲ್ಬಮ್ ತೊಗೊಂಡು ಬರ್ತಾರೆ, ಆಮೇಲೆ ಈ ಕಡೆ ಬ್ಯೂಟಿಷಿಯನ್ನ ಬುಕ್ ಮಾಡಬೇಕು, ಚೌಲ್ಟ್ರಿ ಬುಕ್ ಮಾಡಬೇಕು, ಕಾಸ್ಟ್ಯೂಮು, ಆಮೇಲೆ ಡ್ಯಾನ್ಸ್ ಕೊರಿಯೋಗ್ರಾಫರ್ಸ್ನ ಬುಕ್ ಮಾಡ್ತಾರೆ ಗೊತ್ತಾ. ಎಷ್ಟೊಂದು ಮದುವೆಗಳಲ್ಲಿ ಹುಡುಗ ಹುಡುಗಿ ಹುಡುಗನ ಮನೆಯವರು ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡೋದು ಮದುವೆ ಅಂದ್ರೇ ಹಾಗಲ್ವಾ, ಸಂಭ್ರಮದಿಂದ ಕಳೆಯುವಂಥ ಕ್ಷಣಗಳು. ಆಮೇಲಿಂದ ಬಿಡಿ, ಎಲ್ಲ ರಿಸಲ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ನನ್ನದೇ ಆಗಿತ್ತಪ್ಪ, ನಾನು ಮದುವೆ ಆಗೋ ಹೊಸ್ತ್ರಲ್ಲಿ ನಮಗೆ ಕೆಲವು ಎಡವಟ್ಟಿರುತ್ತೆ. ಮದುವೆ ಆಗ ಹೊಸ್ತ್ರಲ್ಲಿ ಈ ಗಂಡ ಅನ್ನೋ ಪ್ರಾಣಿ ಹತ್ರ ಏನು ಕೇಳಬೇಕು ಏನು ಕೇಳಬಾರ್ದು ಗೊತ್ತಿರಲ್ಲ. ಆಮೇಲೆ ಅನುಭವ ಆದಮೇಲೆ ಗೊತ್ತಾಗತ್ತೆ ಇವ್ರ ಹತ್ರ ಇದು ಮಾತಾಡಬೇಕು, ಇದು ಆಡಬಾರ್ದು. ನನಗೆ ಮದುವೆ ಆಗ ಹೊಸ್ತು ಕನ್ನಡಿ ಮುಂದೆ ನಿಂತಿದ್ದೆ. ಕನ್ನಡಿ ಮುಂದೆ ನಿಂತಾಗ ಯಾವಾಗಲೂ ಹೆಣ್ಮಕ್ಳಿಗೆ ಅನ್ಸೋದು ಐ ಆಮ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ರಿಯೇಚರ್ ಆನ್ ಅರ್ತ್. ನನಗೂ ಅಂಥದ್ದೇ ಒಂದು ದಡ್ಡ ಭಾವನೆ ಇತ್ತು. ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋತಾ ಇದ್ದೆ. ಯಜಮಾನರು ಮಂಚದ ಮೇಲೆ ಕೂತಿದ್ರು. ಅವ್ರ ಹತ್ರ ಕೇಳಿದೆ, ಏನ್ರಿ ನಿಮಗೆ ನನ್ನಂಥ ಹುಡುಗಿನೇ ಮದುವೆ ಆಗೋಕ್ಕೆ ಆಸೆ ಇತ್ತಾ? ನನ್ನ ಗಂಡ ಭಾಳ ಕಡಿಮೆ ಮಾತಾಡೋದು. ಅವ್ರೇನಂದ್ರು, ಜೀವನದಲ್ಲಿ ಆಗೋದು ಆಕ್ಸಿಡೆಂಟ್ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಬಿಡಮ್ಮ. ಮದುವೆ ಆಕ್ಸಿಡೆಂಟ್ ಅನ್ನೋದನ್ನ ಗಂಡ್ಮಕ್ಳು ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ನೋಡಿ. ಅದಾಗಿ ಒಂದು 6 ತಿಂಗಳು 1 ವರ್ಷ ಆಗಿತ್ತು. ನಮ್ಮ ಮದುವೆ ಮಾಡಿಸಿದ ಪುರೋಹಿತರು ತೀರ್ ಹೋಗ್ಬಿಟ್ರು ಅಂತ ಗೊತ್ತಾಯ್ತು ನನಗೆ. ನಮ್ಮಮ್ಮ ಹೇಳಿದ್ರು, ನಮ್ಮ ಯಜಮಾನ್ರು ಬರೋದನ್ನೇ ಕಾಯ್ತಿದ್ದೆ. ನಾವು ಹೆಣ್ಮಕ್ಳು ಯಾವಾಗಲೂ ಹಾಗೆ ಅಲ್ವಾ, ಗಂಡ ಬರೋದು ಕಾಯ್ತಾ ಇರ್ತೀವಿ ಗಂಡನ ಹತ್ರ ಏನೆಲ್ಲ ಹೇಳಬೇಕು ಅಂತ. ಈ ಗಂಡು ಮಕ್ಳು ಕೇಳಿಸ್ಕೊಳ್ಳೋ ತಾಳ್ಮೆ ಇರಲ್ಲ ಅಷ್ಟೆ. ನಾನು ಕಾಯ್ತಾ ಇದ್ದೆ, ಅವ್ರು ಬಂದರು, ಬಂದ ತಕ್ಷಣ ರೀ ರೀ ರೀ ಏನೇ, ಅದೇ ಒಂದೇ ಟೋನು ಯಾವಾಗಲೂ ನೋಡಿ. ಈ ಗಂಡು ಮಕ್ಕಳು ಒಂಥರ ಪ್ರೆಸ್ಟೀಜ್ ಕುಕ್ಕರ್ ಇದ್ದಂಗೆ, ಇದು ಭಾಳ ಸುಮ್ಮನೆ ಗುಯ್ ಗುಯ್ ಅಂತಿರುತ್ತೆ. ತಲೆಮೊಲ್ಲಿಂಗ್ ಒಂದು ಮೊಟಕ್ತೀವಿ ನೋಡಿ ವೆಯ್ಟ್ ಮೇಲೆ, ಆವಾಗ ಖುಷ್ ಅಂತ ಕೂಗುತ್ತೆ. ನಮ್ಮನೆಯಲ್ಲೂ ಅದೇ ಕೇಸು. ಸೊ ನಾನು ರೀ ರೀ ರೀ, ನಮ್ಮ ಮದುವೆ ಮಾಡಿಸಿದ್ರಲ್ಲ ಪುರೋಹಿತರು, ಅವ್ರು ಹೋಗ್ಬಿಟ್ರಂತೆ ಹಾರ್ಟ್ ಫೇಲ್ ಆಗಿ ಅಂತ. ಮಾಡಿದ ಪಾಪ ಎಲ್ಲೋಗುತ್ತೆ ಬಡ್ಡಿ ಮಗಂಗೆ, ಒಳ್ಳೇದಾಯ್ತು ಬಿಡು ಅನ್ನೋದ. ಏನು ಒಂದು ಸ್ವಲ್ಪ ಮಾತಾಡ್ತೀನಪ್ಪ, ಆರು ಹೆಂಚಿಗೆ ನನ್ನ ಬಗ್ಗೆ ನನ್ನ ಗಂಡ ಅನ್ಕೊಂಡಿದ್ದಾರೆ ಅಂತ ಅವತ್ತೇ ಅರ್ಥ ಆಗಿದ್ದು ನನಗೆ. ಇದೆಲ್ಲ ಇರಲಿ, ಬಟ್ ನಾವು ಮದುವೆಗೆ ಹೋಗ್ಬೇಕು ಅಂದಾಗ ನಾವೆಲ್ಲ ಹೆಂಗೆ ಪ್ಲಾನ್ ಮಾಡ್ತೀವಿ ಹೇಳಿ. ಹೆಣ್ಮಕ್ಳಿಗೆ ಯಾವಾಗಲೂ ಒಂದೇ ಪ್ರಾಬ್ಲಮ್ ಅಪ್ಪ, ನನಗೆ ಆ ವಿಷಯದಲ್ಲಿ ಗಂಡು ಮಕ್ಳ ಬಗ್ಗೆ ಭಲೇ ಖುಷಿ. ಯಾಕೆ ಹೇಳಿ, ನೀವು ಎಲ್ಲರೂ ಕರೀರಿ, ಯಾವ ಫೋಟೋ ಸೆಷನ್ನಲ್ಲಿ ಬೇಜಾರೇ ಮಾಡ್ಕೊಳ್ಳಲ್ಲ. ಒಂದು ಇಲಿ ತನ್ನ ಮದುವೆ ಇನ್ವಿಟೇಷನ್ ಹಂಚ್ತಾ ಇತ್ತಂತೆ. ಸಾಮಾನ್ಯ ಇನ್ವಿಟೇಷನ್ ಕೊಡಬೇಕಾದ್ರೆ ಭಾಳ ಹಾರ್ದಿಕವಾಗಿ ಜನನ ಕರೀತಾರಲ್ವಾ, ಹಾಗೆ ಇಲಿನೂ ಕರೀತಾ ಇತ್ತು. ಸರ್, ನನ್ನ ತಮ್ಮ ಹುಲಿ ಮದುವೆ ಖಂಡಿತ ಬರಬೇಕು. ಅಣ್ಣ, ನನ್ನ ತಮ್ಮ ಹುಲಿ ಮದುವೆ ಬರಬೇಕು. ಅಕ್ಕ, ಮರಿಬೇಡಿ ನನ್ನ ತಮ್ಮ ಹುಲಿ ಮದುವೆ. ಜನ ಕೇಳಿಸ್ಕೊಂಡ್ರು, ಇದು ನೋಡಿದರೆ ಮೊಟ್ಟದ್ದು ಇಲಿ, ಏಯ್ ನನ್ನ ಮಗನೇ, ನೀನು ನೋಡಿದ್ರೆ ಇಲಿ, ನಿನ್ನ ತಮ್ಮ ಹುಲಿ ಅಂದರೆ ಅವನೇನು ಡಿಸ್ಟೆಂಟ್ ರಿಲೇಟಿವಾ, ಕಸಿನ್ ಬ್ರದರಾ, ಹೀಗೆಲ್ಲ ಕೇಳಿದ್ರು ಎಲ್ಲಿ ಕಾಡಲ್ಲಿ. ಆಗ ಹೇಳ್ತು, ಇಲ್ಲಪ್ಪ ಓನ್ ಬ್ರದರು. ಹೇ, ಅದಂಗೆ ಯಾವ ಓನ್ ಬ್ರದರ್ ಆಗೋಕ್ಕೆ ಸಾಧ್ಯ, ನೀನು ಇಲಿ ಹುಲಿ ಮದುವೆ ಅಂತಿದ್ಯಾ ಅಂದಾಗ, ಹೇ ಸಾಕು ಸುಮ್ಮನೆ ಇರ್ರಿ, 5 ವರ್ಷದ ಕೆಳಗೆ ನನ್ನ ಮದುವೆ ಆದಾಗ ನಾನು ಹುಲಿನೇ ಆಗಿದ್ದೆ, ಈಗ ಇಲಿ ಆಗಿದ್ದೀನಿ ಅಷ್ಟೇ. ಭಾಳ ಸಲ ಹಂಗೆ ಅಲ್ವಾ, ಇಲಿ ಆದವರು ಅಥವಾ ಹುಲಿ ಆಗಿದ್ದವರು ಇಲಿ ಆಗುವ ಸಂಭ್ರಮ ಮದುವೆ ಅಂತ ತಮಾಷೆ ಮಾಡ್ತಿರ್ತಾರೆ. ಅದೆಲ್ಲ ಏನೇ ಹೇಳಿರಿ, ದಾಂಪತ್ಯಕ್ಕೆ ಎಷ್ಟು ಅರ್ಥ ಇದೆ ಅಲ್ವಾ. ದಂಪತಿ ಅಂತ ಹೇಳಿದ್ರೆ ಏನ್ರಿ, ಎರಡು ಹೆಸರು ಒಂದೇ ಉಸಿರು ಅಂತಾರೆ. ಯಾಕೆಂದರೆ ಪೂತಿ ನರಸಿಂಹಾಚಾರ್ಯರು ಒಂದು ಕಡೆ ಬರೀತಾರೆ, ಇಬ್ಬರು ಬುದ್ಧಿವಂತರ ಸಹನಶೀಲರ ಸಮಾಗಮವೇ ದಾಂಪತ್ಯ ಅಂತ. ನೀವು ದಾಂಪತ್ಯದ ಬಗ್ಗೆ ಒಂದೇ ಒಂದು ಕ್ಷಣ ಯೋಚನೆ ಮಾಡಿ, ಹೇಗಿರುತ್ತೆ ದಾಂಪತ್ಯ ಅಂದರೆ ನಮ್ಮ ಎರಡು ಕಣ್ಣಿದ್ದಾಗೆ ನೋಡಿ. ಒಂದು ಕಣ್ಣಿಗೆ ನೋವಾದರೆ ಎರಡೂ ಕಣ್ಣಲ್ಲಿ ನೀರು ಬರುತ್ತೆ, ಒಂದು ಕಣ್ಣು ಖುಷಿಯಾಗಿ ನಕ್ಕರೆ ಎರಡೂ ಕಣ್ಣು ಹೊಳೆಯುತ್ತೆ, ಇದನ್ನೇ ದಾಂಪತ್ಯ ಅನ್ನೋದು. ಬಟ್ ಭಾಳ ಸಲ ಏನು ಸಮಸ್ಯೆ ಗೊತ್ತಾ, ನಾವು ಅರ್ಥನೇ ಮಾಡ್ಕೊಳ್ಳದೆ ಮದುವೆ ಆಗ್ಬಿಡ್ತೀವಿ. ಅಟ್ಲೀಸ್ಟ್ ನಾವು ವಾಸಿರಿ ಆಗಿನ ಕಾಲದಲ್ಲಿ ಮದುವೆ ಆದವರು, ಆದಮೇಲೆ ಅಡ್ಜಸ್ಟ್ಮೆಂಟು, ಪರಸ್ಪರ ಗೌರವ ಕೊಡಬೇಕು, ನಂಬಬೇಕು, ಇದೆಲ್ಲ ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಬಟ್ ಈಗ ಅದು ಎಡವಟ್ಟು. ಈಗಿನ ಮಕ್ಳಿಗೆ ನಾನು ಯಂಗ್ಸ್ಟರ್ಸಿಗೆ ಮಾತಾಡ್ತೀನಲ್ಲ, ಮದುವೆ ಅಂದರೆ ಭಯ, ಓ ಆಂಟಿ ವಿ ಕಾಂಟ್ ಟೇಕ್ ಅಪ್ ದಟ್ ರೆಸ್ಪಾನ್ಸಿಬಿಲಿಟಿ ಆಂಟಿ, ಅಯ್ಯೋ ಬೇಡಪ್ಪ ನಮಗೆ. ಆಮೇಲೆ ಅಪ್ಪ ಅಮ್ಮನೂ ಸರಿಗಿಲ್ಲಪ್ಪ, ಇವರು ಮದುವೆ ಮಾಡಿ ಹೆಣ್ಮಕ್ಳನ್ನ ಕಳಿಸ್ಬೇಕಾದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಕೇಳಿದ್ವಿ ಜನಪದ ತಾಯಂದರು ಹೇಳೋರಂತೆ, ಏನಂದರೆ ನೋಡಮ್ಮ, ಮಾತು ತಂದವಳು ಮಗಳಲ್ಲ, ಖ್ಯಾತೆ ತಂದವಳು ಸೊಸಿಯಲ್ಲ ಅಂತ. ಅವ್ರ ಹತ್ರ ಯೂನಿವರ್ಸಿಟಿ ಡಿಗ್ರಿ ಇರಲಿಲ್ಲ. ಎಂಥ ಅದ್ಭುತವಾಗಿ ಹೆಣ್ಮಕ್ಳಿಗೆ ತಿಳುವಳಿಕೆ ಹೇಳಿ, ಯಾರು ಮನೆಗೆ ಹೋಗ್ತೀಯೋ ಅಂದರೆ ಹುಟ್ಟಿದ ಮನೆ ಮೆಟ್ಟಿದ ಮನೆ, ಅದಕ್ಕೆ ನಮ್ಮ ಕೈಯಲ್ಲಿ ಎರಡು ದೀಪ ಕೊಡ್ತಾರೆ ಮದುವೆ ಆಗಿ. ನಮ್ಮಲ್ಲಿ ಸಾಮಾನ್ಯ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದಿದೆ. ಯಾಕೆ ಎರಡು ದೀಪ ನಾವು ಇಟ್ಕೋತೀವಿ ಅಂದರೆ, ಹುಟ್ಟಿದ ಮನೆಗೂ ಬೆಳಕಾಗು, ಮೆಟ್ಟಿದ ಮನೆಗೂ ಬೆಳಕಾಗು ಅಂತ ಕಳಿಸೋರು. ಈಗ ಅಪ್ಪ ಅಮ್ಮಂದರು ಚೇಂಜ್ ಆಗ್ಬಿಟ್ಟಿದ್ದಾರೆ, ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸ್ಬೇಕಾದ್ರೆ ಇನ್ನು ಮದುವೆ ಫಿಕ್ಸ್ ಆಗೋ ಮುಂಚೆನೆ ಎಲ್ಲ ಸೆಕ್ಷನ್ಗಳು ಹೇಳ್ಕೊಟ್ಬಿಡ್ತಾರೆ. ನೋಡ, ಸೆಕ್ಷನ್ 495 ಅಲ್ಲಿ ಆ ಬಡ್ಡಿ ಮಗನ ಒಳಗೆ ಹಾಕಿಸ್ಬೋದು, ಇನ್ನೊಂದು ಯಾವುದೋ ಸೆಕ್ಷನ್ನಲ್ಲಿ ಅವ್ರ ಅಪ್ಪ ಅಮ್ಮನ ಸೇರಿಸಿ ಒಳಗೆ ಹಾಕಿಸ್ಬೋದು. ಹೀಗೆಲ್ಲ ಆಗ್ಬಿಟ್ರೆ ನಾವು ಅವತ್ತು ಕೇಳಿದ್ವಲ್ಲ ನಮ್ಮ ಬಸವಣ್ಣನವ್ರು ಹೇಳಿದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಈಗ ಚೇಂಜ್ ಆಗ್ಬಿಡ್ತಾ ಇದೆ. ಈಗಿನ ಅಪ್ಪ ಅಮ್ಮ ಕೊಟ್ಟ ಸಲಹೆಯಲ್ಲಿ ಹೆಂಗಾಗಿದೆ ಅಂದರೆ, ನುಡಿದರೆ ಅತ್ತೆ ಮಾವ ಗಡಗಡ ನಡಗಬೇಕು, ನುಡಿದರೆ ಅತ್ತಿಗೆ ನಾದಿನಿಯರು ಮನೆಗೆ ಬರಲು ಹೆದರಬೇಕು, ನುಡಿಯುತ್ತಿದ್ದರೆ ಗಂಡ ಗಪ್ ಚುಪ್ಪಾಗಿ ಕೂತಿರಬೇಕು ಅಂತ. ಈ ಥರ ಟ್ರೈನಿಂಗ್ ಕೊಟ್ಟು ಮದುವೆ ಮಾಡಿದರೆ ಆ ದಾಂಪತ್ಯಗಳು ಎಷ್ಟು ದಿನ ಇರೋಕ್ಕೆ ಸಾಧ್ಯ ಅಲ್ವಾ. ಯಾವಾಗಲೂ ಅಷ್ಟೇ ರೀ, ದಂಪತಿಗಳು ಇಬ್ಬರೂ ಶ್ರಮ ವಹಿಸಿದರೆ, ಇಬ್ಬರೂ ಕಷ್ಟಪಟ್ಟರೆ ಆ ಕುಟುಂಬ ಖುಷಿಯಾಗಿರೋಕ್ಕೆ ಸಾಧ್ಯ ಅಲ್ವಾ. ಇಲ್ದಿದ್ರೆ ಹೆಂಗೆ ಖುಷಿಯಾಗಿರೋಕ್ಕೆ ಸಾಧ್ಯ ಹೇಳಿ. ಬಹಳ ಕಷ್ಟ. ಅವಳು ಯಾರೋ ಪಾಪ ಮೊನ್ನೆ ಹೆಂಡ್ತಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಲು, ಗರ್ಭಿಣಿ ಅಂತ ಗೊತ್ತಾಯಿತು, ಖುಷಿಯಾಗಿ ಬಂದು ಗಂಡಂಗೆ ಹೇಳಿದ್ಲು, ಏನು ಅಂದರೆ, ಅಯ್ಯೋ ದೇವರೇ, ನಾವು 3 ವರ್ಷ ಮಕ್ಕಳಿಲ್ಲ ಅಂತ ಯೋಚನೆ ಮಾಡಿದ್ವಲ್ಲ. ಡಾಕ್ಟ್ರ್ ಏನು ಹೇಳಿದ್ರು ಗೊತ್ತಾ ಸ್ಕ್ಯಾನಿಂಗಲ್ಲಿ, ಗಂಡ ಏನು ಹೇಳಿದ್ರು ಚಿನಾ, ರೀ ನಮಗೆ ಅವಳಿ ಜವಳಿ ಮಕ್ಕಳಾಗತ್ತಂತೆ, ಏನು ಅಂದರೆ ಏನು ಹೆಸರಿಡೋಣ ಅಂದ್ಲು ಭಾಳ ಪ್ರೀತಿಯಿಂದ. ಗಂಡ
2: ಈ ಲಾಕ್ಡೌನು ಕೋವಿಡ್ ಎಲ್ಲ ನೋಡಿದ್ನಲ್ಲ, ಈಸಿ ಕಣೆ ಚಿನ್ನ, ನಾವು ಒಂದಕ್ಕೆ ಶಂಕಿತ ಅಂತಿಡೋಣ, ಒಂದಕ್ಕೆ ಸೋಂಕಿತ ಅಂತಿಡೋಣ. ಈ ಥರ ಈ ಶಂಕಿತ ಸೋಂಕಿತಗಳು ಗಡಿಬಿಡಿ ಶುರುವಾಗಿಬಿಟ್ಟಿದೆ. ಅಂದರೆ ಲೈಫಲ್ಲಿ ನೀವು ಹಾಸ್ಯ ಹುಡುಕಿದ್ರೆ ಎಲ್ಲ ಕಡೆ ಸಿಗುತ್ತೆ, ಆದರೆ ದಂಪತಿಗಳು ಅದನ್ನು ಎಂಜಾಯ್ ಮಾಡೋ ಮನಸ್ಥಿತಿಗೆ ಬರಬೇಕಷ್ಟೇ. ಅವನು ಯಾರೋ ಗಂಡ ಊಟ ಮಾಡ್ತಾ ಇದ್ದ, ಹೆಂಡತಿ ಬಡಿಸ್ತಾ ಇದ್ಲು, ನಿಮಗೆಲ್ಲ ಗೊತ್ತು. ಯಾಕೆಂದರೆ ನಮ್ಮ ಅನುಭವ ಇದು, ಮೊಬೈಲ್ ಇಲ್ಲದೆ ನಮ್ಮ ಬದುಕೇ ಇಲ್ಲ ಅನ್ನೋ ಹಂತಕ್ಕೆ ನಾವು ಬಂದಿದ್ದೀವಿ. ಅವನು ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾ ಹೆಂಡ್ತೀನಿ ಬೈದ, ಬಾಡ್ಕೋತೀನಿ ನಿನಗೆ, ಅಟ್ಲೀಸ್ಟ್ ಅಡುಗೆ ಮಾಡುವಾಗ ಹಾಳು ಮೊಬೈಲ್ ಇಟ್ಕೋಬೇಡ ಅಂತ. ನೋಡು ಸಾರ ಇದು ನೀರಿದ್ದಂಗಿದೆ ಅಂದ. ನಾನು ನಿಮಗೆ ಬಾಡ್ಕೋತೀನಿ ಇಪ್ಪ, ಅಟ್ಲೀಸ್ಟ್ ಊಟ ಮಾಡುವಾಗ ಹಾಳು ಮೊಬೈಲ್ ಇಟ್ಕೋಬೇಡಿ ಅಂತ. ನೀವು ಸಾರು ಹಾಕ್ಕೊಂಡಿಲ್ಲ ಅಂದ್ರೆ ನೀರು ಹಾಕ್ಕೊಂಡೇ ಕಲಿಸ್ಕೊಂಡು ತಿಂತಿದ್ದೀರಾ ಅಂದ್ಲ. ಇದು ಗರ್ಗರ್ಕಿ ಕಹಾನಿ ಅಲ್ವಾ, ಮನೆ ಮನೇಲಿ ಆಗ್ಬಿಟ್ಟಿದೆ. ನಾನು ಟೆಕ್ನಾಲಜಿ ಎಗೇನೆಸ್ಟ್ ಮಾತಾಡ್ತಿಲ್ಲ ರೀ, ಆದರೆ ದಂಪತಿಗಳ ಮಧ್ಯೆ ಕುಟುಂಬದ ಮಧ್ಯೆ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಉಪಕರಣಕ್ಕಿರೋ ಪ್ರಾಮುಖ್ಯತೆ ಮನುಷ್ಯ ಸಂಬಂಧಗಳಿಗೂ ಇರಬೇಕಲ್ವಾ. ಇನ್ವಿಟೇಷನ್ಗಳು ನೋಡ್ರಿ ನೀವು, ನಾವು ನೋಡೇ ಇರಲಿಲ್ಲ. ಆವಾಗೆಲ್ಲ ಗುರು ಹಿರಿಯರು ನಿಶ್ಚಯಿಸಿರ್ತಾರೆ, ನಿಮ್ಮ ಸುಖಾಗಮನವನ್ನು ಬಯಸುವ ಬಂಧು ಮಿತ್ರರು. ಇದು ಸಹಜವಾಗಿ ನಾವೆಲ್ಲ ನೋಡಿದ್ದು ಇನ್ವಿಟೇಷನ್. ಈಗ ದುಡ್ಡಿರೋ ದೊಡ್ಡ ಮನುಷ್ಯರುಗಳು ಅವ್ರು ಮಾಡಿಸೋ ಇನ್ವಿಟೇಷನ್ ನೋಡಿದ್ರೇ ಗಾಬರಿ ಆಗುತ್ತೆ. ಅದಕ್ಕೆ ಎಷ್ಟೋ ಲಕ್ಷ ಖರ್ಚು ಮಾಡಿರ್ತಾರೆ. ಈಗ ಬಿಡಿ, ಇತ್ತೀಚೆಗಂತೂ ಈ COVID-19 ದೇಶಗಳಿಗೆ ಬಂದ ಮೇಲೆ ಹೊಸ ಸ್ಟೈಲಲ್ಲಿ ಇನ್ವಿಟೇಷನ್, ನನಗೆ ಯಾರೋ ಒಂದು ಇನ್ವಿಟೇಷನ್ ಕಳಿಸಿದ್ರಪ್ಪ, ನಿಮ್ಮ ಏನು ಈ ವಿವಾಹವನ್ನು ಗುರು ಹಿರಿಯರು, ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಮತ್ತು

ಪೊಲೀಸ್ ಇಲಾಖೆಯವರೆಲ್ಲರೂ ಸೇರಿ ನಿರ್ಧರಿಸಿರುತ್ತಾರೆ. ನಿಮ್ಮ ಸುಖಾಗಮನವನ್ನು ಬಯಸುವವರು ಯಾರು ಅಂದರೆ ಹುಡುಗಿ ಹುಡುಗನ ಕುಟುಂಬಸ್ಥರು, ಜಿಲ್ಲಾಡಳಿತದವರು, ಆರೋಗ್ಯ ಇಲಾಖೆಯವರು ಮತ್ತು ಪೊಲೀಸ್ ಸಿಬ್ಬಂದಿ. ಮತ್ತು ಕಂಡೀಷನ್ ಹಾಕಿದ್ರು ಮದುವೆಗೂ ಕೂಡ, ಏನು ಬರುವವರು ದಯವಿಟ್ಟು ಉಡುಗೊರೆ ತರದಿದ್ರೂ ಪರವಾಗಿಲ್ಲ, ಮರೆಯದೆ ಮಾಸ್ಕ್ ಧರಿಸಿ ಬರಬೇಕು, ಜೊತೆಗೆ COVID-19 ನೆಗೆಟಿವ್ ಸರ್ಟಿಫಿಕೇಟ್ ಅನ್ನು ತರಬೇಕು ಅಂತ. ಈ ತರ ಸೋಷಿಯಲ್ ಡಿಸ್ಟೆನ್ಸ್ನ ಅವೇರ್ನೆಸ್ ಕೂಡ ಮದುವೆ ಇನ್ವಿಟೇಷನ್ ಅಲ್ಲಿ ಬರ್ತಾ ಇದೆ. ಅಂದ್ರೆ ಅವತ್ತಿನ ಮದುವೆಗಳು ಇವತ್ತಿನ ಮದುವೆಗಳು, ಪದ್ಧತಿಗಳು ಬದಲಾಗಿದೆ, ನಾವು ಮಾಡೋ ರೀತಿ ನೀತಿಗಳು ಬದಲಾಗಿದೆ, ನಾವು ನೋಡೋ ರೀತಿ ನೀತಿನೂ. ನೀವು ನೋಡಿ, ಹಳೆಯ ಕಾಲದಲ್ಲಿ ಮದುವೆ ಮಾಡಬೇಕಾದ್ರೆ ಆ ತೀರಾ ಕ್ಲೋಸ್ ರಿಲೇಟಿವ್ ಹತ್ತಿರದ ಸಂಬಂಧಿಕರು ಬಾಗಿಲಲ್ಲಿ ನಿಂತಿರೋರು, ಒರಿಜಿನಲ್ ಪನ್ನೀರ್ ದಾನಿ ಹಿಡಿದು, ಪನ್ನೀರು ಅಂದರೆ ಅದು ಈ ಗುಲಾಬಿ ಹೂವಿನ ಪರಿಮಳ ಇರುವಂತಹ, ಸುಗಂಧ ಬೀರುವಂತಹ ಸುಗಂಧದ ದ್ರವ್ಯ ಅದು, ಅದನ್ನ ಇಟ್ಕೊಂಡು ನಿಂತು ಬಾಗಿಲಲ್ಲಿ ಬಂದವರಿಗೆ ಆ ದ್ರವ್ಯನ ಚುಮುಕ್ಸ್ಬಿಟ್ಟು, ಆಮೇಲೆ ಮದುವೆ ಮನೆದ ಒಂದು ನೀವು ಅಬ್ಸರ್ವ್ ಮಾಡಿ, ಬಂದವ್ರಿಗಿಂತ ಬರದೇ ಇರೋರ ಬಗ್ಗೆನೇ ಜಾಸ್ತಿ ಕೇಳ್ತಾರೆ. ನೀವು ಹೋಗ್ತಿದ್ದಂಗೆ, ಏ ಬನ್ನಿ ಬನ್ನಿ ಬನ್ನಿ, ಅಯ್ಯೋ ಯಾಕೆ ನಿಮ್ಮ ದೊಡ್ಡ ಮಗ ಬರಲಿಲ್ವಾ, ಅಯ್ಯೋ ನಿಮ್ಮ ಸೊಸೆ ಬರಲಿಲ್ವಾ ಅಲ್ವಾ, ಇದೆಲ್ಲ ನಾವು ಸಹಜವಾಗಿ ಕೇಳ್ತೀವಿ. ಸಾಮಾನ್ಯ ಬಂದವ್ರಿಗಿಂತ ಬರದೇ ಇರೋರನ್ನೇ ಕೇಳ್ತಾ ಇರ್ತೀವಿ. ಈಗ ಏನಾಗಿದೆ ಹೇಳಿ, ಸ್ವಲ್ಪ ಚೇಂಜ್ ಆಗಿದೆ. ಈಗ ಪನ್ನೀರ್ ಚುಮುಕ್ಸಕ್ಕೆ ನಮಗೆ ಯಂತ್ರಗಳು ಬಂದ್ಬಿಟ್ಟಿದೆ. ಅದು ಮನುಷ್ಯರಿಗೂ ಪನ್ನೀರ್ ಚುಮ್ಸತ್ತೆ, ಕತ್ತೆಗಳು ಬಂದರೂ ಚುಮ್ಸುತ್ತೆ, ಅದಕ್ಕೇನು ಡಿಫ್ರೆನ್ಸ್ ಇಲ್ಲ ರೀ, ಸುಮ್ಮನೆ ನಾವು ಹೋಗ್ತಾ ಇರ್ತೀವಿ ಅದು ಚುಮ್ಕಿಸ್ತಾ ಇರುತ್ತೆ. ಇನ್ನು ಕೆಲವು ಇವೆಂಟ್ ಅವರು ಈ ಹುಡುಗಿಯರನ್ನ ನಿಲ್ಲಿಸಿರ್ತಾರೆ. ಪಾಪ ಆ ಹುಡುಗಿಯರಿಗೆ ನಮಗೂ ಯಾವ ಅನುಬಂಧ ಇರಲ್ಲ, ಪಾಪ ಅವು ಹೊಟ್ಟೆಪಾಡಿಗೆ ಬಂದು ಕೆಲಸ ಮಾಡ್ತಿರ್ತಾರೆ ಆ ಹುಡುಗಿಯರು. ಅವ್ರಿಗೆಲ್ಲ ನೋಡಿ ಒಂದೇ ಥರ ಸೀರೆ ಉಡಿಸಿರ್ತಾರೆ, ಬಾಗಿಲಲ್ಲಿ ನಿಂತಿರ್ತಾರೆ, ಏನೋ ಒಂದಷ್ಟು ಸ್ಟಾರ್ಟರ್ಸ್ ಅಂತಾರೆ ಈಗ, ಅಂದರೆ ಪ್ರಾರಂಭದಲ್ಲಿ ತಿನ್ನೋದಕ್ಕೆ ಒಂದಷ್ಟು ಐಟಮ್ ಇಟ್ಕೊಂಡು ನಿಂತಿರ್ತಾರೆ. ಅವ್ರ ಮುಖದಲ್ಲಿ ನೋಡಿ ಈ ಏರ್ ಹೋಸ್ಟೆಸ್ ಮುಖದಲ್ಲಿರುತ್ತಲ್ಲ ಆ ಥರದ್ದು ಒಂದು ಪ್ಲಾಸ್ಟಿಕ್ ಸ್ಮೈಲ್. ಯಾಕಂದರೆ ನಮಗೂ ಅವರಿಗೂ ಅನುಬಂಧನೇ ಇಲ್ಲ, ಪರಿಚಯ ಇಲ್ಲ, ನಾವು ಯಾವ ಹುಡುಗಂಗೇನಾಗಬೇಕು, ಹುಡುಗಿಗೆ ಏನಾಗಬೇಕು, ಬಂಧುತ್ವ ಏನು, ಇದು ಯಾವುದು ಗೊತ್ತಿಲ್ಲ. ಆದರೂ ಕೂಡ ಮದುವೆಗೆ ಹೋಗ್ತೀವಿ. ಹೋಗ್ಬೇಕಾದ್ರೆ ನೋಡಿ, ನಾವು ಹೊರಡೋಕ್ಕೆ ಎರಡು ದಿನ ಮುಂಚೆ ಇನ್ವಿಟೇಷನ್ ಬಂದಾಗಲೇ ಚಿಂತೆ ಶುರುವಾಗುತ್ತೆ. ಗಂಡ್ಮಕ್ಳನ್ನ ನೋಡಿ ತಲೆ ಕೆಡಿಸ್ಕೊಳ್ಳಲ್ಲ, ಯಾವುದೋ ಒಂದು ಬಟ್ಟೆ ಹಾಕೊಂಡು ಹೋದ್ರಾಯ್ತು ಅಂದೆ, ರೀ ಏನು ಹಾಕೋತೀರಾ, ಹಾ ಇನ್ನೂ 3 ದಿನ ಇದೆ, ಯಾಕೆ ತಲೆ ತಿಂತೀಯಾ ಅಂತಾನೆ ಗಂಡ. ನಾವು ಹೆಣ್ಮಕ್ಳು ನಮಗೆ ಇನ್ವಿಟೇಷನ್ ಬರ್ತಿದ್ದಂಗೆ ಬೀರೋ ಮುಂದೆ ಕುತ್ಕೊಂಡು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಯಾಕಂದರೆ ಪ್ರತಿ ಇನ್ವಿಟೇಷನ್ ನೋಡಿದಾಗಲೂ ನಮ್ಗೆ ಅನ್ಸೋದು ಒಂದೇ ರೀ, ಏನು ಉಟ್ಕೋಬೇಕು ಅಂದರೆ ಬೀರೋ ಮುಂದೆ ಕೂತಾಗ ನಮಗೆ ಯಾವಾಗಲೂ ಬರೋ ಫೀಲಿಂಗ್ ಇಷ್ಟೇ, ಥೂ ಉಡೋಕೆ ಒಂದೂ ಒಳ್ಳೆ ಸೀರೆ ಇಲ್ಲ, ಆದರೆ ಮಡಿಸಿಟ್ರೆ ಬೀರೋನಲ್ಲಿ ಇಡೋಕ್ಕೆ ಜಾಗ ಇರಲ್ಲ, ಅಂದರೆ ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ, ಉಡೋಕ್ಕೆ ಸೀರೆ ಇಲ್ಲ. ಇದು ನಮ್ಮ ಕಾಮನ್ ಪ್ರಾಬ್ಲಮ್. ಮದುವೆ ಮನೆಗೆ ಹೋಗ್ತಿದ್ದಾಗೆ ನಮಗೆ ಗೊತ್ತು ಯಾರು ನಮ್ಮನ್ನು ನೋಡ್ತಾರೆ. ಸೊ ನಾವು ಆವಾಗ ನಮ್ದು ಎಲ್ಲ ನಾವು ಹೇಗೆ, ನೀವು ಮದುವೆ ಮನೆಯಲ್ಲಿ ಒಂದು ಕಾನ್ವರ್ಸೇಷನ್ನ ಗಮನಿಸ್ತಾ ಇರಿ. ವಯಸ್ಸಾದವ್ರು ಹಿರಿಯರು ಒಂದು 60-70 ಸೀನಿಯರ್ ಸಿಟಿಸನ್ಸ್ ಇರ್ತಾರಲ್ಲ, ಅದರಲ್ಲೂ ಗಂಡ್ಮಕ್ಳು ನೋಡಿ, ಅವರು ದೇಶದ ಪಾಲಿಟಿಕ್ಸ್ ಮಾತಾಡ್ತಿರ್ತಾರೆ. ಸಾರ್ ನೀವೇನೇ ಹೇಳಿ ಸಾರ್, ಮೋದಿ ನಾನು ಹೇಳ್ದಂಗೆ ಕೇಳಬೇಕಿತ್ತು ಸರ್, ಮೋದಿ ಯಾಕ್ರಿ ಬರ್ತಾರೆ ಇವ್ರು ಹೇಳ್ದಂಗೆ ಕೇಳೋಕ್ಕೆ. ಇನ್ನೊಬ್ಬ ಕೂತಿರ್ತಾನೆ, ಹಂಗಲ್ಲ ಕಣ್ಣಣ್ಣ, ಕುಮಾರಣ್ಣ ನಾನು ಹೇಳ್ದಂಗೆ ಮಾಡಬೇಕಿತ್ತು. ಕುಮಾರಣ್ಣ ನೀನು ಹೇಳ್ದಂಗೆ ಯಾಕಪ್ಪ ಮಾಡ್ತಾರೆ, ಅವ್ರ ಅಪ್ಪ ಅಡ್ವೈಸ್ ಕೊಡ್ತಾರೆ, ಅವ್ರು ಹೇಳ್ದಂಗೆ ಅವ್ರು ಮಾಡ್ತಾರೆ. ಬಟ್ ಇವನು ಭಾಳ ಇನ್ವಾಲ್ವ್ಡಾಗಿ ಡಿಸ್ಕಸ್ ಮಾಡ್ತಿರ್ತಾರೆ ಇದನ್ನ. ಇನ್ನು ನಮ್ಮ ಹೆಣ್ಮಕ್ಳು ಸೀನಿಯರ್ ಸಿಟಿಸನ್ ಹೆಣ್ಮಕ್ಳುಗಳು ಮಾತಾಡಲ್ಲ, ಯಾರೋ ಒಬ್ಳು ಲೇಟಾಗಿ ಬರ್ತಾಳಲ್ಲೋ ಅಂದ್ರೆ ಬಂದ್ಲು ನೋಡು ಈಗ ಪುಣ್ಯಾತ್ಗಿತ್ತಿ ಅಂತ ಎಲ್ಲ ಕೈ ಬಾಯಲ್ಲೇ ಆಕ್ಷನ್ ಮಾಡ್ಕೊತಾ ಇರ್ತಾರೆ ಇದೆಲ್ಲ. ಆಮೇಲೆ ಇನ್ನೊಂದಷ್ಟು ಜನ ಕುತ್ಕೊಂಡು ಸೊಸೆಯರನ್ನ ಬೈಕೋತಾ ಇರ್ತಾರೆ, ಅಲ್ಲ ಕಣಮ್ಮ ಅಷ್ಟ ಚೆನ್ನಾಗಿ ದೋಸೆ ಇಟ್ಟು ಮಾಡಿಟ್ಟಿರ್ತೀನ, ಇಡ್ಲಿ ಇಟ್ಟು ಮಾಡಿಟ್ಟು ಏನು ತಿನ್ನಲ್ಲ ಕಣಮ್ಮ, ಅದೇನದು, ಅದೇನೋ ಡಯಟ್ ಅಂತೆ, ಅದೇನೋ ಸೀರಿಯಲ್ ಅಂತೆ. ನಾವು ಅವಾಗ ನೋಡ್ತಾ ಇದ್ವಿ ಇವಳು ಕುತ್ಕೊಂಡು ತಿಂತಾಳೆ, ಸೊಸೆ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರೆ. ಹಾಗೆ ಡಿಸ್ಕಷನ್ ಮಾಡುವಾಗ ಒಂದು ಹೆಣ್ಮಗಳು ಬದಲು, ಅಕ್ಕ ಸುಶೀಲಕ್ಕ ಅಪ್ಪ ತಾಯಿ ನಿನ್ನ ಮಗ ಇದನ್ನು ನೋಡು, ಏನವ್ವ ಹಂಗೆ ತೀಟೆ ಬಿಡು, ಏನೂ ಬದಲಾಗಿಲ್ಲ, ಇವಳು ಏನು ಆಯಿತು ಅಂತ ಡೌಟ್. ಯಾಕೆಂದರೆ ಗೊತ್ತು ಮಗ ಏನು ಕೇಸು ಅಂತ. ಈಗ ಪ್ರಾಡಕ್ಟ್ ಹೆಂಗಿದೆ ಅನ್ನೋದು ಮ್ಯಾನುಫ್ಯಾಕ್ಚರರಿಗೆ ಗೊತ್ತಿರಲ್ಲೇನ್ರಿ, ಗೊತ್ತಿರುತ್ತೆ. ಅದಕ್ಕೆ ಏನು ಮಾಡ್ದ ಅಂದ್ಲು, ಆ ಇಲ್ಲಿ ನೋಡು ಮದುವೆ ಮನೆಗೆ ಅಂತ ಹೊಸ ಅಂಗಿಯಾಗಿ ಕರ್ಕೊಂಬಂದಿದ್ದ ನನ್ನ ಮಗಂಗೆ, ಇಲ್ಲಿ ನೋಡು ಅಂಗಿ ಕಿತ್ತಾಕ್ಬಿಟ್ಟಿದ್ದಾನೆ, ದೊಡ್ಡ ಅಪರಾಧ ಏನಲ್ಲ ಪಾಪ, ಅದು 5-6 ವರ್ಷದ ಹುಡುಗ ಬಟ್ ಅಂಗಿ ಹರಿದು ಬಿಟ್ಟಿದ್ದಾನೆ ಅಂದು ಕೂಡಲೇ ಈ ಸುಶೀಲ ಅಕ್ಕಂಗೆ, ನಾವೆಲ್ಲರೂ ಒಂದೇ ರೀ ಹೆಣ್ಮಕ್ಳು, ನಮಗೆ ನೆಂಟರೆದರಿಗೆ ನಮ್ಮ ಗೌರವಕ್ಕೆ ಧಕ್ಕೆ ಬರಬಾರ್ದು, ಯಾಕೆಂದರೆ ಸರೀಕರೆದರಿಗೆ ತಲೆ ಎತ್ತಿ ಬದುಕಬೇಕು ಅನ್ನೋದು ನಮ್ಮ ಧ್ಯೇಯ. ಯಾವಾಗ ನೆಂಟರೆದರಿಗೆ ತನ್ನ ಮಗ ತೀಟೆ ಅಂತ ಒಂಥರ ಎಸ್ಟಾಬ್ಲಿಷ್

0: ಆಯ್ತಲ್ಲ ಈ ಅಮ್ಮಂಗೆ ಬೇಜಾರಾಗೋಯ್ತು. ಈ ಬರ ಥೂ ನಿನ್ನ ಅಲ್ಲ ಕಣೋ, ಅದ್ಯಾಕ ಅವ್ನ ಅಂಗಿ ಹರಿಯಕ್ಕೆ ಹೋಗಿದ್ದೆ? ನಿಂಗೆ ಬೇಕು ಅಂದ್ರೆ ಮನೇಲಿ ನಿಮ್ಮ ಅಪ್ಪನ ಲುಂಗಿ ಕೊಡ್ತಿರ್ಲಿಲ್ವ ಹರಿಯಕ್ಕೆ? ಅವನ ಅಂಗಿನೇ ಬೇಕಿತ್ತ? ಗಂಡು ಲುಂಗಿ ಕೊಡ್ತಿದ್ಲಂತ ಹರಿಯಕ್ಕೆ, ಅದ್ಯಾಕೆ ಹರಿಯಕ್ಕೆ ಹೋಗಿದ್ದೆ ನೀನು? ಥೂ ನಿನ್ನ ಏನ್ ಮಗ ಅಂತ ನಾನು ಎತ್ಬಿಟ್ನೋ? ನನಗೆ ಮರ್ಯಾದೆ ಕಳಿಯಕ್ಕೇ ಹುಟ್ಟಿದೀಯ ನೀನು? ಮಕ್ಕಳು ನಿಮ್ಮಂಥವ್ರನ್ನ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಎತ್ತೆ ನೋಡು ನನಗೆ ಹೊಡ್ಕೋಬೇಕು ಅಂತ ಬೈದ್ಲು. ಬೈತಿದ್ದಂಗೆ 5 ವರ್ಷದ ಹುಡುಗ ರಾಂಗ್ ಆಗ್ಬಿಟ್ಟ. ಸಾಕು ಸುಮ್ಮನೆ ರಾಮ, ಏನ್ ಯಾವಾಗ ನೋಡಿದ್ರು 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡಿದ್ದೆ, 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡಿದ್ದೆ ಅಂತೀಯಲ್ಲ. ನಾನೆಷ್ಟು ಕಷ್ಟಪಟ್ಟು 9 ತಿಂಗಳು ನೀನು ಹೊಟ್ಟೆಲಿ ಹಿಂಗೆ ಮುದ್ರಕೊಂಡು ಕೂತಿದ್ದೆ ಯಾವತ್ತಾದರೂ ಯೋಚನೆ ಮಾಡಿದ್ದೆ? ನಮ್ಮ ಮಕ್ಕಳ ಬಾಯಲ್ಲಿ ಯಾವಾಗ ಯಾವ ಬಾಂಬ್ ಬೀಳುತ್ತೋ ನಮಗೆ ಗೊತ್ತಿಲ್ಲ. ನಾನು ಅದಕ್ಕೆ ಯಾವಾಗಲೂ ಪೇರೆಂಟ್ಸ್ಗೆ ಹೇಳ್ತಾ ಇರ್ತೀನಿ, ದಯವಿಟ್ಟು ಮಕ್ಕಳೆದ್ರಿಗೆ ಜಗಳ ಆಡಬೇಡಿ, ಮಕ್ಕಳೆದ್ರಿಗೆ ಅವ್ರಿಗೆ ಅರ್ಥ ಆಗಲ್ಲ ಅಂದ್ಕೊಂಡು ಏನೂ ಮಾತಾಡಬೇಡಿ. ಯಾಕೆಂದ್ರೆ ಅವು ಈಗಿನ ಕಾಲದ ಮಕ್ಕಳು, ಅವಕ್ಕೆ ನಮಗಿಂತ ಜಾಸ್ತಿ ಅರ್ಥ ಆಗುತ್ತೆ, ನಮಗಿಂತ ಜಾಸ್ತಿ ಮಾತಾಡ್ತವೆ. ಅವು ಇಂಟರ್ನೆಟ್ ಯುಗದ ಮಕ್ಕಳು ನೋಡಿ ನೋಡಿ. ನಮ್ಮ ಅಮ್ಮ ಹೇಳೋರು, ನಾನು ಮನೇಲೆ ಹುಟ್ಟಿದ್ದಂತೆ, ನಮ್ಮ ಅಜ್ಜಿ ಯಾವಾಗಲೂ ಹೇಳೋರಪ್ಪ, ನಮ್ಮಪ್ಪ ದನದ ಕೊಟ್ಟಿಗೆಲಿ ಹುಟ್ಟಿದ್ರಂತೆ, ನಾ ಹಾಲು ಕರಿತಿದ್ದೆ ಪುಟ, ನಿಮ್ಮಪ್ಪ ಅವಾಗ ಹುಟ್ಟಿದ ಅಂದರೆ ಬಹಳ ಸಹಜವಾಗಿ ಅಂದಿನ ದಿನಗಳಲ್ಲಿ ನಾರ್ಮಲ್ ಡೆಲಿವರಿಗಳಾಗ್ತಾ ಇತ್ತು. ಈಗ ನಾರ್ಮಲ್ ಅನ್ನೋ ಪದನೇ ಒಬ್ ನಾರ್ಮಲ್ ಆಗೋಗಿದೆ. ಈಗ ಯಾರನ್ನ ಕೇಳಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಸಿಜೇರಿಯನ್ ಆಗದೆ ಅಂದರೆ ಸಿ ಸೆಕ್ಷನ್ ಇಲ್ಲದೆ ಮಕ್ಕಳು ಹುಟ್ಟಲ್ಲ, ವೆಂಟಿಲೇಟರ್ ಇಲ್ಲದೆ ಮನುಷ್ಯ ಸಾಯಲ್ಲ ಅನ್ನೋ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವು ಅಲ್ವಾ? ಯಾರನ್ನು ಕೇಳಿದ್ರು ಇದಾಗ್ತಾ ಇದೆ. ಈಗ ಎಷ್ಟು ಕಾಮನ್ ಆಗಿದೆ ಅಂದರೆ, ಬಹುಶಃ ಇನ್ನೆರಡು ವರ್ಷಕ್ಕೆ ಡಾಕ್ಟರ್ ನಮ್ಮನ್ನು ಕೇಳ್ಬೋದು, ನಿಮಗೆ ಯು ವಾಂಟ್ ಬೇಬಿ ವಿತ್ ಸಿಮ್ ಆರ್ ವಿತೌಟ್ ಸಿಮ್ ಅಂತ. ಅವೇನು ಸುಮ್ಮನೆ ಹುಟ್ಟಾವ? ಅವು ಮೊಬೈಲ್ ಇಟ್ಕೊಂಡೇ ಹುಟ್ಟಾವ. ಹಂಗಾಗಿ ಈ ಮಕ್ಕಳು, ಯಾಕೆಂದ್ರೆ ಹುಟ್ಟಿದ ಕೂಡಲೇ ದೇವ್ರಿಗೊಂದು ಮಿಸ್ಡ್ ಕಾಲ್ ಕೊಡ್ಬೋದಲ್ಲ ಅಂತ ಇವ್ರ ಲೆಕ್ಕ. ಇದೆಲ್ಲ ನೋಡಿ ಬಹುಶಃ ಇನ್ನೆರಡು ಮೂರು ವರ್ಷಕ್ಕೆ ನನಗನ್ಸುತ್ತೆ ನಮ್ಮ ಹೊಟ್ಟೆಯಿಂದ ನಮ್ಮ ಮಕ್ಕಳು ಮಾತಾಡೋಕೆ ಶುರು ಮಾಡ್ತಾರೆ. ಮಾ ಯಾಕೆ ಸುಮ್ಮನೆ ಸ್ಕ್ಯಾನಿಂಗಿಗೆ ದುಡ್ಡಾಕ್ತೀಯಮ್ಮ, ಸುಮ್ಮನೆ ಒಂದು ಮೊಬೈಲ್ ನುಂಗು, ವೈಫೈ ಸಿಗ್ನಲ್ ಇರೋ ಕಡೆ ಕೂತ್ಕೋ, ಸಾಕು ನಾನೇ ಒಳಗಿಂದ ಫೋಟೋ ತೆಗೆದು ನಿನಗೆ ಅಪ್ಲೋಡ್ ಮಾಡ್ತೀನಿ ಅನ್ನೋ ದಿನನೂ ದೂರ ಇಲ್ಲ. ಯಾಕೆ ಇದೆಲ್ಲ ನೆನಪಾಗ್ತಾ ಇದೆ ಅಂದರೆ, ದಂಪತಿಗಳಾದ ಮೇಲೆ ನಾವು ಯಾವ ಜವಾಬ್ದಾರಿಯನ್ನು ನಿರ್ವಹಿಸ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ವಾ? ಬರೀ ಎಷ್ಟು ಗ್ರ್ಯಾಂಡಾಗಿ ಮದುವೆ ಆದ್ವಿ, ಎಷ್ಟು ಖರ್ಚು ಮಾಡಿ ಮದುವೆ ಆದ್ವಿ ಅನ್ನೋಕ್ಕಿಂತ ಎಷ್ಟು ಸೊಗಸಾಗಿ ಬದುಕ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೆ ನಾವು ಎಷ್ಟು ಆದರ್ಶ ಆಗಿದ್ದೀವಿ ಅನ್ನೋದು ಬಹಳ ಮ್ಯಾಟ್ರ್ ಆಗುತ್ತೆ. ಅದನ್ನು ನಾವು ತೋರಿಸ್ಕೊಡ್ಬೇಕು. ನೋಡಿ, ತಾರಾ ಸುಬ್ರಾಯರ ಹೆಸರು ನೀವೆಲ್ಲ ಕೇಳಿರ್ತೀರ. ತಾರಾಸು ಅವರಿಗೆ ಒಂದ್ಸಲ ಅವ್ರ ಸ್ನೇಹಿತ ಯಾರೋ ಒಬ್ರು ಮಂತ್ರಿ ಆದ್ರಂತೆ. ಅವ್ರು ಹೇಳಿದ್ರಂತೆ, ಅಲ್ಲಪ್ಪ ನಾನೀಗ ಮಂತ್ರಿ ಆಗಿದ್ದೀನಿ, ನೀನು ಆಗೆಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ಅಷ್ಟೊಂದು ಹೋರಾಡಿದ್ದೆ ಅಲ್ವಾ, ಒಂದು ಪತ್ರ ಕೊಡಪ್ಪ ಸಾಕು, ಮಂಡ್ಯ ಹತ್ರ ನಿನಗೆ ದರಖಾಸ್ತು ಜಮೀನು ಕೊಡಿಸ್ತೀನಿ ಅಂದರೆ ಪುಕ್ಕಟೆ ಜಮೀನು ಕೊಡಿಸ್ತೀನಿ. ಆಗ ತಾರಾಸು ಅರ್ಜಿ ಬರೆಯೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ಅವ್ರ ಹೆಂಡತಿ ಅಂಬುಜಮ್ಮ ಹೇಳ್ತಾರಂತೆ, ಏನ್ರಿ ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದು ದೇಶಕ್ಕೋಸ್ಕರನೋ ಅಥವಾ ಜಮೀನು ಸಿಗುತ್ತೆ ಅಂತಾನೋ ಅಂತ ಕೇಳಿದ್ರಂತ ಆಕೆ. ಒಬ್ಬ ಹೆಂಡತಿ ಎಂಥ ಅದ್ಭುತವಾಗಿ ಗಂಡನನ್ನು ಸಂಸಾರದ ದಿಕ್ಕನ್ನು ಬದಲಾಯಿಸೋಕ್ಕೆ ಸಾಧ್ಯ ಅಲ್ವಾ? ಇದು ದಾಂಪತ್ಯ ಅನ್ನೋದು. ಮಾಸ್ಟರ್ ಹಿರಣ್ಣಯ್ಯನವರು ಒಂದು ಕಡೆ ಮಾತಾಡಿದ್ದು ಬರೆದಿದ್ದು ನಾನು ಓದಿದ್ದೀನಿ ಕೇಳಿದ್ದೀನಿ. ಅವ್ರು ಹೇಳ್ತಾರೆ, ನಾನು ಏನು ಮಾಡಿದೆ ಅನ್ನುವಾಗ ನನ್ನ ಹೆಂಡತಿ ಒಂದು ದಿನಾನು ನನ್ನ ಬಗ್ಗೆ ಕೆಟ್ಟದಾಗಿ ನನ್ನ ಮಕ್ಕಳಿಗೆ ನನ್ನ ಚಿತ್ರಣ ಕೊಡಲೇ ಇಲ್ಲ. ಮಾಸ್ಟರ್ ಹಿರಣ್ಣಯ್ಯನವರ ಪತ್ನಿ ಶಾಂತಮ್ಮನವರು ನಿಜವಾಗಿಯೂ ಅದ್ಭುತವಾದ ಹೆಣ್ಮಗಳು. ಹಿರಣ್ಣಯ್ಯನವರು ಈ ಸಮಾಜಕ್ಕೆ ಒಬ್ಬ ಅದ್ಭುತ ನಟನಾಗಿ, ಒಬ್ಬ ರಂಗಭೂಮಿ ಕಲಾವಿದರಾಗಿ, ಒಬ್ಬ ಪತಿಯಾಗಿ ಮತ್ತು ಆ ಮಕ್ಕಳ ಪಾಲಿಗೆ ಒಬ್ಬ ಅಪ್ಪನಾಗಿ ಎಷ್ಟು ಶ್ರೇಷ್ಠ ವ್ಯಕ್ತಿತ್ವ ಅನ್ನೋದನ್ನ ಆಕೆ ಸಮಾಜಕ್ಕೆ ತನ್ನ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ರು ಅನ್ನೋದನ್ನ ಹಿರಣ್ಣಯ್ಯನವರೇ ಬರೀತಾರೆ. ಯಾಕೆ ಇದೆಲ್ಲ ನೆನಪಾಗ್ತಾ ಇದೆ ನನಗೆ ಅಂದರೆ, ನಾವು ನೀವು ದಂಪತಿಗಳಾಗಿದ್ದೀವಿ, ಎಲ್ಲರೂ ಜಗಳ ಆಡ್ತಾರೆ ಅಂದ್ಕೊಂಡು ನಾವು ಜಗಳ ಆಡ್ತಿರ್ತೀವಿ, ಎಲ್ಲರೂ ಬೈದಾಡ್ತಾರೆ ಅಂದ್ಕೊಂಡು ನಾವು ಬೈದಾಡ್ತಿರ್ತೀವಿ, ಭಾಳ ಸಲ ನಮಗೊಂದು ಫ್ರೀ ಚಾನಲ್ ಅಂದ್ಕೊಂಡು ಯಾರು ನಮ್ಮ ಹೃದಯಕ್ಕೆ ಹತ್ರ ಇರ್ತಾರೋ ಅಂಥ ಬಂಧುಗಳ ಹತ್ರನೋ ಅಥವಾ ಅಂಥ ಸ್ನೇಹಿತರ ಹತ್ರನೋ ಹೆಂಡತಿ ಗಂಡನ ಬಗ್ಗೆ, ಗಂಡ ಹೆಂಡತಿ ಬಗ್ಗೆ ಕಂಪ್ಲೈಂಟ್ ಹೇಳ್ತಾ ಇದ್ದರೆ ಖಂಡಿತ ನಮ್ಮ ಸಮಸ್ಯೆನ ಭಾಳ ಸಲ ನಾನು ನೋಡಿದ್ದೀನಿ. ಟಿ ವಿಲಿ ಹೋಗಿ ಕೂತ್ಕೊಂಡು ಜಗಳ ಆಡ್ತಿರ್ತಾರೆ. ಖಂಡಿತ ಟಿ ವಿ ಚಾನಲ್ನವರು ದಾಂಪತ್ಯದ ಸಮಸ್ಯೆನ ಬಗೆಹರಿಸೋದು ಅಷ್ಟು ಸುಲಭ ಅಲ್ಲ ರೀ. ಯಾಕಂದರೆ ಈ ಸಂಬಂಧ ಇದೆಲ್ಲ ಬಹಳ ಅದ್ಭುತವಾದದ್ದು ಮತ್ತು ವಿಶಿಷ್ಟವಾದದ್ದು. ಅದರಲ್ಲೂ ಭಾರತೀಯರಲ್ಲಿ 50 ವರ್ಷ 60 ವರ್ಷ 70 ವರ್ಷ ನಾವು ದಂಪತಿಗಳಾಗಿ ಬದುಕ್ತೀವಿ ಅಂದರೆ ಅದಕ್ಕೊಂದಷ್ಟು ಹೋಮ್ವರ್ಕ್ ಮಾಡಬೇಕಲ್ವಾ? ಆ ಹೋಮ್ವರ್ಕ್ ಏನಪ್ಪ ಅಂದರೆ ಪರಸ್ಪರ ಕೂತ್ಕೊಂಡು ಮಾತಾಡಬೇಕು, ಪ್ರೀತಿಯಿಂದ ಒಬ್ರಿಗೊಬ್ರು ಕಾಲ ಕಳಿಬೇಕು. ಇದೆಲ್ಲ ಮಾಡಿದಾಗ ಆ ದಾಂಪತ್ಯಕ್ಕೊಂದು ತೂಕ ಬರುತ್ತೆ, ಆ ದಾಂಪತ್ಯಕ್ಕೊಂದು ಘನತೆ ಬರುತ್ತೆ. ನಾವು ಈ ಕಾರ್ಯಕ್ರಮ ಮಾಡಿದ್ದು ಸಾರ್ಥಕವಾಗಿ. ಸಾಮಾನ್ಯವಾಗಿ ಗಂಡ ಹೆಂಡತಿ ಟಿ ವಿ ನೋಡಬೇಕಾದ್ರೆ ಎಲ್ಲೋ ಒಂದು ಕಡೆ ನಮಗೊಂದು ಅಭಿರುಚಿ ಇರುತ್ತೆ, ಅವ್ರಿಗೊಂದು ಅಭಿರುಚಿ ಇರುತ್ತೆ. ನಮ್ಮ ಮನೇಲಿ ಏನು ಪ್ರಾಬ್ಲಮ್ ಅಂದರೆ ನನ್ನ ಗಂಡ ಈ ನ್ಯೂಸ್ ಚಾನೆಲ್ನ ಚೇಂಜ್ ಮಾಡಿ ಮಾಡಿ ಮಾಡಿ ನೋಡ್ತಾ ಇರ್ತಾರೆ. ನನಗೆ ಒಂಥರ ಇರಿಟೇಟ್ ಆಗೋದು, ಯಾವ ಚಾನಲ್ ಹಾಕಿದ್ರು ಅದೇ ನ್ಯೂಸ್ ತಾನೇ ಬರೋದು. ಅದೇನ್ರಿ ಚೇಂಜ್ ಮಾಡಿ ಮಾಡಿ ಮಾಡಿ ಅದೇ ನ್ಯೂಸ್ ನೋಡ್ತೀರಾ ಅಂದರೆ ನನ್ನ ಗಂಡ ಮಹಾರಸಿಕ, ಏನನ್ಬೇಕು ಪುಣ್ಯಾತ್ಮ, ಏ ಗುಲ್ಡು ನ್ಯೂಸ್ ಅದೇ ಕಣೆ, ಓದೋ ಹುಡುಗಿರು ಚೇಂಜ್ ಆಗ್ತಾರಲ್ಲ ಅದಕ್ಕೆ ಚೇಂಜ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ. ಗಂಡ್ಮಕ್ಳದು ಇಂಥ ಹಿಡನ್ ಅಜೆಂಡಾಗಳು ಭಾಳ ಇರುತ್ತಲ್ಲ, ನಿಮ್ಮ ಮನೆಯಲ್ಲೂ ನಿಮ್ಗೆ ಇವೆಲ್ಲ ಅನುಭವಕ್ಕೆ ಬಂದಿರ್ಬೋದು. ಬಟ್ ಭಾಳ ಸಲ ನೋಡಿ ಡೈರೆಕ್ಟಾಗಿ ಮಾತಾಡಿ ಕೇಳೋಕ್ಕಾಗದೇ ಇರೋ ಪ್ರಶ್ನೆಗಳನ್ನ ಇಂಡೈರೆಕ್ಟಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾರೆ. ಅವನು ಯಾರೋ ಒಬ್ಬ ಗಂಡಂಗೆ ಡೌಟ್ ಬಂದ್ಬಿಡ್ತಂತೆ, ಹೆಂಡತಿ ಕಿವಿ ಕೇಳಲ್ವಾ. ಬಟ್ ಡೈರೆಕ್ಟಾಗಿ ನಿಂಗೆ ಕಿವಿ ಕೇಳಲ್ವಾ ಅಂದ್ರೆ ಮತ್ತೇನಿಲ್ಲ, ಮತ್ತೆ ಯುದ್ಧ ಶುರು ಆಗುತ್ತೆ ಅಂದ್ಬಿಟ್ಟು ಅವನ ಫ್ರೆಂಡ್ ಒಬ್ಬ ಡಾಕ್ಟರ್ ಇದ್ರು, ಅವ್ರ ಹತ್ರ ಹೋಗಿ ಹೇಳ್ಕೊಂಡ, ನನಗೆ ಡೌಟ್ ಗುರು ನನ್ನ ಹೆಂಡತಿ ಕಿವಿ ಕೇಳಲ್ವಾ ಅಂತ. ಹ್ಯಾ ಅದೇನು ಮಹಾಗುರು, ನೀನು ಒಂದು ಕೆಲಸ ಮಾಡು, ಒಂದಷ್ಟು ಡಿಸ್ಟೆನ್ಸ್ ಇಟ್ಕೋ, ಒಂದು 10 ಮೀಟ್ರು 20 ಮೀಟ್ರು ಈ ಡಿಸ್ಟೆನ್ಸಲ್ಲಿ ಪ್ರಶ್ನೆ ಕೇಳು, ನಿನಗೆ ರೆಸ್ಪಾನ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸರಿ ಅಂದ ಗಂಡ, ಗೇಟ್ ತೆಗಿತಾ, ಡಾಕ್ಟ್ರ್ ಫ್ರೆಂಡ್ ಹೇಳಿದ್ನಲ್ಲ ನೆನ್ಪಿಟ್ಕೊಂಡಿದ್ದ, ಗೇಟ್ ತೆಗ್ದಿದ್ದಾನೆ, ಬಾಗಿಲು ತೆಗೆದಿದೆ, ಆ ಬಾಗಿಲ ಹತ್ರ ನಿಂತ್ಕೊಂಡು ಏನೇ ಅಡುಗೆ ಆಯ್ತಾ ಅಂದ. ರೆಸ್ಪಾನ್ಸ್ ಬರಲಿಲ್ಲ, ಗಾಬರಿ ಆಯಿತು, ಇವಳಿಗೆ ಕೇಳ್ತಿಲ್ಲ, ಇರಲಿ ನೋಡೋಣ ಅಂದ. ಒಳಗೆ ಬಂದ, ಡ್ರಾಯಿಂಗ್ ಹಾಲ್ ಹತ್ರ ಬಂದು ನಿಂತ್ಕೊಂಡು ಏನೇ ಅಡುಗೆ ಆಯ್ತಾ ಅಂದ. ಮತ್ತೆ ರೆಸ್ಪಾನ್ಸ್ ಬರಲಿಲ್ಲ. ಓ ಇದು ಪೂರ್ತಿ ಗಾನ್ ಕೇಸು ಅಂದ್ಕೊಂಡ, ಏನಾರಾಗಲಿ ಇನ್ನೊಂದು ಸಲ ಟ್ರೈ ಮಾಡಿಬಿಡೋಣ ಅಂದ್ಬಿಟ್ಟು ಅಡುಗೆಯ ಮನೆ ಬಾಗಿಲಿಗೆ ಬಂದ. ಬಂದು ಏನೇ ಅಡುಗೆ ಆಯ್ತಾ ಅಂದ. ರೀ ಏನಾಗಿದೆ ನಿಮ್ಮ ಕಿವಿಗೆ, ಹೋಗಿ ಸರಿಯಾಗಿ ತೊಳಸ್ಕೊಳ್ಳಿ, 3 ಸಲ ಪಡ್ಕೊಂಡಲ್ಲ, ಆಯಿತು ಆಯಿತು ಆಯಿತು ಅಂತ ಅಂದ. ಅಲ್ಲಿಗೆ ಅವಳಿಗೆ ಕಿವಿ ಸರಿಯಾಗೇ ಇತ್ತು, ಗ್ಯಾನ್ ಕೇಸ್ ಇವಂದು. ಭಾಳ ಸಲ ಹಿಂಗೆ ಆಗುತ್ತಲ್ವಾ, ನಾವು ಅಂದ್ಕೊಂಡಿರ್ತೀವಿ ನಮ್ಮಲ್ಲೇನೂ ಸಮಸ್ಯೆ ಇಲ್ಲ ಅಲ್ಲಿದೆ ಕೇಸು ಅಂತ. ಈ ಥರ ಮನೆ ಮನೆ ಕಥೆರಿ ಇದು, ಮನೆ ಮನೆಯಲ್ಲಿ ನಡೀತಾ ಇರುತ್ತೆ. ಬಟ್ ಇವೆಲ್ಲ ಇರಬೇಕಲ್ವಾ, ಇದ್ರೇ ನಾವು ದಾಂಪತ್ಯ ಅನ್ನೋದು. ಏನು ಇಲ್ಲದೆ ಇದ್ರೆ ತುಂಬ ಸಪ್ಪೆ, ಒಂಥರ ಉಪ್ಪು ಖಾರ ಹುಳಿ, ಏನು ಇಲ್ಲದೆ ಊಟ ಮಾಡಿದರೆ ರುಚಿ ಅನ್ಸುತ್ತಾ? ಅನ್ಸಲ್ಲ. ಗಂಡ ಹೆಂಡತಿ ಅಂದಮೇಲೆ ಪ್ರಾರಂಭದಲ್ಲಿ ನೋಡಿ, ಮದುವೆಯಾದ ಹೊಸ್ತರಲ್ಲಿ ಯುಗಳಗೀತೆ ಹಾಡ್ತಾ ಇರ್ತೀವಿ, ಆಮೇಲೆ ಬುರಿಯೇ ಜಗಳಗೀತೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ ಅಷ್ಟೇ, ಗಾಡಿ ಮುಂದಕ್ಕೆ ಹೋಗೋದೇ ಇಲ್ಲ. ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ ಅಂತ ಹಳಬರು ಗಾದೆ ಮಾಡಿಬಿಟ್ರು. ಮೋಸ್ಟ್ಲಿ ಈಗಾಗಿದ್ರೆ ಗಾದೆ ಬದಲಾಗುತ್ತೆ ಅನಿಸುತ್ತೆ, ಯಾಕೆ ಹೇಳಿ, ಗಂಡ ಹೆಂಡಿರ ಜಗಳ ಕೊಂಡು ಕೊಡೋ ತನಕ ಅಂತ. ಏನೋ ತಗೋಬೇಕು ಅಂತ ಪ್ಲಾನ್ ಹಾಕಿರ್ತೀವಿ, ಅವ್ರು ಕೊಡಿಸಲ್ಲ, ಶುರು ಆಗುತ್ತೆ ಫೈಟಿಂಗ್. ನಾವು ಹೆಂಗತ್ತಾ, ನಾವು ಗಂಡ ಹೆಂಡತಿ ಜಗಳ ಮಾಡಬೇಕಾದ್ರೆ ನಾವು ನಮ್ಮ ಮನೆಯವ್ರಿಗೆ ಒಂದೇ ಒಂದು, ಏನಾದರೂ ನನಗೆ ಕೋಪ ಬರೆಸಿದ್ರೆ ನನಗೊಂದು ಸೀರೆ ಕೊಡಿಸ್ಬೇಕು. ತುಂಬ ಸಿಂಪಲ್ಲಾಗಿ ಕೇಳ್ತೀನಿ. ನಂಗೆ ಭಾಳ ಜನ ಹೆಣ್ಮಕ್ಳು ಹೇಳ್ತಾ ಇರ್ತಾರೆ, ಸುಧಾ ಮೇಡಮ್ ನಮಗೆ ತುಂಬ ಇಷ್ಟ, ಸಖತ್ತಾಗಿ ಸೀರೆಗಳು ಉಟ್ಕೋತೀರಾ, ಎಲ್ಲ ಪ್ರೋಗ್ರಾಮಲ್ಲೂ ಒಂದೊಂದು ಸೀರೆ ಉಡ್ತಿರಲ್ಲ ಮೇಡಮ್ ಅಂತಾರೆ. ನಾನು ಅವಾಗ ಯಾವಾಗಲೂ ರೇಗಿಸ್ತಾ ಇರ್ತೀನಿ, ಹೂನಮ್ಮ ಅಕಸ್ಮಾತ್ ಜೋಕ್ ರಿಪೀಟ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸೀರೆ ರಿಪೀಟ್ ಆಗಬಾರ್ದು ಅನ್ನೋದು ನನ್ನ ಕನ್ಸನ್ನು ಅಂತ. ನಮಗೆ ಹೆಣ್ಮಕ್ಳಿಗೆ ಆ ಸೀರೆ ಅನ್ನೋ ವೀಕ್ನೆಸ್ ಯಾವಾಗಲೂ ಇರುತ್ತಲ್ವ. ಸೊ ನಾನು ನನ್ನ ಗಂಡಂಗೆ ಅವತ್ತು ಜಗಳ ಮಾಡಿ ಕಾಂಪ್ರಮೈಸಿಗೆ ಬಂದರು, ಅಫ್ಕೋರ್ಸ್ ನಿಮಗೂ ಗೊತ್ತು ನನಗೂ ಗೊತ್ತು ಕಾಂಪ್ರಮೈಸ್ ಅಂದರೆ ಸಾಮಾನ್ಯ ಆ ಕಡೆಯಿಂದಲೇ ಬರೋದು ಜಾಸ್ತಿ. ಸೊ ಬಂದರು, ನಾನೇನು ಮಾಡಿದೆ, ನೀವು ತಪ್ಪು ಮಾಡಿದಿರಲ್ಲ ನನಗೊಂದು ಸೀರೆ ಕೊಡಿಸ್ಬೇಕು. ನನ್ನ ಗಂಡ ಇನ್ನೂ ಬುದ್ಧಿವಂತ, ಒಂದೇನಮ್ಮ ನನಗೇನು 10 ಹೆಂಡತೀರಿದಾರ ಮಹಾರಾಜರಿಗೆ ಇದ್ದಂಗೆ ನೋಡು, ಆಸೆ ನೋಡು, 10 ಹೆಂಡತೀರು ಮಹಾರಾಜರಿಗೆ ಇರ್ತಿದ್ರಂತ ಅವಾಗೆಲ್ಲ ಹಂಗಿರ್ಬೇಕಿತ್ತು. ಇರೋವಳೆ ನೀನೊಬ್ಳು, ಒಂದೇನಮ್ಮ 2 ತಗೋ ಅಂದರು. ಆದರೆ ಒಂದೇ ಕಂಡೀಷನ್ನು, 10 ನಿಮಿಷದಲ್ಲಿ ಸೆಲೆಕ್ಟ್ ಮಾಡಬೇಕು ಅಂದರು. ನೀವೇ ಹೇಳ್ರಿ, ಯಾರಾದರೂ 10 ನಿಮಿಷದಲ್ಲಿ ಹೆಣ್ಮಕ್ಳು ಸೀರೆ ಸೆಲೆಕ್ಟ್ ಮಾಡಿದ ಉದಾಹರಣೆ ಇದೆಯಾ? ನಾನು ಉತ್ತರ ಕೊಟ್ಟೆ, ಗುರು ನಾನು 10 ನಿಮಿಷದಲ್ಲಿ ಸೆಲೆಕ್ಟ್ ಮಾಡಿದ ಒಂದೇ ಗುರು ಅದು ನೀನು, ಅದಕ್ಕೆ ಮ್ಯಾಚ್ ಆಗಲ್ಲ. ಅಂದರೆ ನಮಗೆ ಮ್ಯಾಚಿಂಗ್ ಭಾಳ ಮುಖ್ಯ. ಮನೆಗೆ ಹೆಂಗೋ ಕಾಂಪ್ರಮೈಸ್ ಆದ್ವಿ, ಸೀರೆ ಅಂಗಡಿಗೆ ಹೋದ್ವಿ, ರಾಶಿ ಸೀರೆ, 6:30 ಶುರುವಾಯ್ತು ಸೆಲೆಕ್ಷನ್ನು, 9:30 ಇನ್ನೂ ಮುಗ್ದಿಲ್ಲ. ಅಲ್ಲಿ ಇನ್ನೊಂದು ಜೋಡಿ ಬಂದು ನಿಂತಿತ್ತು, ಅವಳು ಮೋಸ್ಟ್ಲಿ ಬ್ರಹ್ಮ ಪುರುಷೊತ್ತಾಗಿದ್ದಿರೋ ಇದ್ದಾಗ ಕೆತ್ತಿರೋ ಫಿಗರ್ ಇರ್ಬೋದು, ಸಿಕ್ಕಾಬಟ್ಟೆ ಚೆನ್ನಾಗಿದ್ಲು ನೋಡೋಕ್ಕೆ. ಯಾಕಂದ್ರೆ ನನ್ನ ಗಂಡ ಅಲ್ಲೇ ನೋಡ್ತಿತ್ತು, ಅದಕ್ಕೆ ನನಗೆ ಕನ್ಫರ್ಮ್ ಆಯ್ತು. ತುಂಬ ಸುಂದರವಾಗಿದ್ಲ ಹೆಣ್ಮಗಳು, ಮೋಸ್ಟ್ಲಿ ಹೊಸದಾಗಿ ಮದುವೆ ಆಗಿದ್ದ ದಂಪತಿಗಳು ಅನ್ಸುತ್ತೆ. ಎಷ್ಟು ಪ್ರೀತಿಯಿಂದ ಗಂಡನ್ನ ಆ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಹೆಣ್ಮಗಳು, ಏನ್ರಿ ಯಾವ ಸೀರೆ ತಗೊಳ್ಳಿ ಹೇಳ್ರಲ್ಲ ಅಂದ್ಲು. ಈ ಗಂಡ ಅರಸಿಕ ಬುಡ್ಡಿ ಮಗ, ಅಷ್ಟು ಚೆನ್ನಾಗಿರೋ ಫಿಗರ್ನ ಇಟ್ಕೊಂಡು ನೋಡ್ತಾನೆ ಇಲ್ಲ ರೀ ಇವನ್ ಆ ಕಡೆ ಎಲ್ಲ. ಹಾ ಯಾವುದೋ ಒಂದು ತಗೋ, ಲಗುನ್ ಮನೆಗೆ ಹೋಗೋಣಂತ, ನಾನು ಮ್ಯಾಚ್ ನೋಡ್ಬೇಕಾಗದ ಅಂದ. ಕ್ರಿಕೆಟ್ ಮ್ಯಾಚ್ ನೋಡೋಕೆ ಅವನಿಗೆ ಅರ್ಜೆಂಟ್, ಆದರೂ ಇವಳು ಬಿಡಲಿಲ್ಲ. ಹಾಂಗಲ್ರಿ ಹೇಳ್ರಲ್ಲ ಯಾವ ಚಲೋ ಐತಿ ಅಂತ. ಹಾ ಉಡಾಕಿ ನೀನು ಯಾವ್ದಾದ್ರು ತಗೋ ನನಗೇನ ಅಂದ. ಅವಳು ಭಾಳ ಸ್ಮಾರ್ಟಾಗಿ ಉತ್ತರ ಕೊಟ್ಲು, ಉಡೋಳು ನಾನಾ, ನನಗೂ ಗೊತ್ತೈತ್ರಿ, ಆದ್ರ ಒಗೆಯೋರು ನೀವು ಅದಿರಲ್ರಿ, ಅದಕ್ಕೆ ನೀವ ಸೆಲೆಕ್ಟ್ ಮಾಡ್ರಿ. ಏನು ಊರ್ದು ನಡೀತಾಯ್ತಾ ನಮ್ಮ ಪ್ರಾಬ್ಲಮ್ ಏನು ಹೇಳಿ. ಇಲ್ಲಿ ರಾಶಿ ಬಿದ್ದುಬಿಟ್ಟಿದೆ, 9:30 ಅಂಗಡಿ ಅವನು ಫುಲ್ ಕ್ಯಾಂಚಿಗಾಗ್ಬಿಟ್ಟಿತ್ತು ಮುಖ. ಕೊನೆಗೆ ಅವನ ಕೋಪ ನನ್ನ ಗಂಡನ ಕೋಪ ನೋಡಿ ಒಂದು ಸೀರೆ ಸೆಲೆಕ್ಟ್ ಮಾಡಿ ಆ ರಾಶಿಲಿ ಹಿಂಗೆ ಹೇಳ್ದೆ ನಾನು, ಅಣ್ಣ ಇದು ಕೊಡಿ ಎಂದೆ. ಅಂಗಡಿ ಅವನು ಇನ್ನೂ ಕ್ಯಾಂಚಿಗಾಗ್ಬಿಡ್ತು ಮುಖ. ಹಾ ನೀವು ನಿಮ್ಮ ಸೀರೆದೆ ಸೆರಗಿಡ್ಕೊಂಡು ಎಳಿತೀನಿ, ನಾನು ಸೆರಗಿ ಹಿಂಗೆ ಹಾಕ್ಬಿಟ್ಟಿದ್ದೀನಿ, ರಾಶಿ ಬಿದ್ದಿದೆಯಲ್ಲ ನನ್ನ ಸೀರೆನೇ ಎಳಿತಾ ಇದ್ದೀನಿ. ಇಂಥ ಪೇಚಿನ ಪ್ರಸಂಗಗಳು ಬೇಕಾದಷ್ಟು ನಡೆಯುತ್ತೆ ಸಂಸಾರ ಅಂದಮೇಲೆ, ಮದುವೆ ಅಂದಮೇಲೆ ಇವೆಲ್ಲ ಸಹಜವಾಗಿರುತ್ತೆ. ಆದರೂ ಕೂಡ ದಾಂಪತ್ಯಕ್ಕೆ ಹೇಗೆ ಅರ್ಥ ಬರುತ್ತೆ ಅನ್ನೋಕ್ಕೆ ನಿಮ್ಗೊಂದು ಗಂಭೀರವಾದ ಪ್ರಸಂಗ ನಾನು ಹೇಳಲೇಬೇಕು. ಹೇಮಾ ಅವರು ಕುವೆಂಪುರವರ ಪತ್ನಿ ಹೆಸರದು. ಆಕೆ ತೀರ್ಕೊಂಡ್ರು, ಒಂದಷ್ಟು ದಿನಗಳಾದಮೇಲೆ ಕುವೆಂಪುರವರು ತೀರ್ಕೊಂಡು ಸ್ವರ್ಗಕ್ಕೆ ಹೋಗ್ತಾರಂತೆ. ಸ್ವರ್ಗದ ಬಾಗಿಲು ಮುಚ್ಚಿತ್ತು, ಅವರು ಹೊರಗಡೆಯಿಂದ ಬಾಗಿಲು ತಟ್ಟಿದ್ರು. ಒಳಗಿಂದ ಪ್ರಶ್ನೆ ಬಂತು, ಯಾರು? ನಾನು ಕುವೆಂಪು ಬಂದಿದ್ದೀನಿ ಅಂದ್ರು. ಬಾಗಿಲು ತೆರೀಲಿಲ್ಲ. ಮತ್ತೆ ಬಾಗಿಲು ತಟ್ಟಿದ್ರು, ಯಾರು? ನಾನಪ್ಪ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಬಂದಿದ್ದೀನಿ. ಬಾಗಿಲು ತೆಗೀಲಿಲ್ಲ. ಮತ್ತೆ ಸ್ವಲ್ಪ ಹೊತ್ತಾಯ್ತು, ಪುನಃ ಬಾಗಿಲು ತಟ್ಟಿದ್ರು, ಯಾರು? ನಾನು ರಾಷ್ಟ್ರಕವಿ ಬಂದಿದ್ದೀನಿ. ಬಾಗಿಲು ತೆಗೀಲಿಲ್ಲ. ಮತ್ತೆ ಸ್ವಲ್ಪ ಹೊತ್ತಾಯ್ತು, ಪುನಃ ಬಾಗಿಲು ತಟ್ಟಿದ್ರು, ನಾನು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿ ಬಂದಿದ್ದೀನಿ. ಬಾಗಿಲು ತೆಗೀಲಿಲ್ಲ. ಮತ್ತೆ ಬಾಗಿಲು ತಟ್ಟಿದ್ರು, ನಾನು ರಾಮಾಯಣ ದರ್ಶನ ಬರೆದಂಥ ಕವಿ ಬಂದಿದ್ದೀನಿ. ಬಾಗಿಲು ತೆಗೀಲಿಲ್ಲ. ಕೊನೆಗೆ ಕುವೆಂಪುರವರು ಮತ್ತೆ ಬಾಗಿಲು ತಟ್ಟಿದ್ರು, ಒಳಗಿಂದ ಪ್ರಶ್ನೆ ಬಂತು, ಯಾರು? ನಾನು ಹೇಮಿ ಗಂಡ ಬಂದಿದ್ದೀನಿ ಅಂದ ಕೂಡಲೇ ಪಠಾರಂತ ಸ್ವರ್ಗದ ಬಾಗಿಲು ತೆರೀತಂತೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ದಂಪತಿಗಳು ಸ್ವರ್ಗಕ್ಕೋಗ್ಲಿ ಭೂಮಿ ಮೇಲೆ ಸ್ವರ್ಗ ಸೃಷ್ಟಿ ಮಾಡಿಕೊಳ್ಳಿ ಅಥವಾ ನರ್ಕ ಅನುಭವಿಸ್ತಾ ಇರಲಿ, ಇದೆಲ್ಲವೂ ಕೂಡ ದಂಪತಿಗಳಾಗಿ ನಾವು ಎಷ್ಟರ ಮಟ್ಟಿಗೆ ಅದಕ್ಕೋಸ್ಕರ ಶ್ರಮ ವಹಿಸಿದ್ದೀವಿ, ಎಷ್ಟು ಕಷ್ಟಪಡ್ತಿದ್ದೀವಿ ಅನ್ನೋದ್ರ ಮೇಲೇ ನಾವು ಸ್ವರ್ಗದಲ್ಲಿದ್ದೀವೋ ನಾವು ನರ್ಕದಲ್ಲಿದ್ದೀವೋ ಅನ್ನೋದು ನಿಶ್ಚಯ ಆಗುತ್ತೆ. ಹಾಗಾಗಿ ಯಾರೋ ಹೆಂಡತಿ ಗಂಡಂಗೆ ಹೇಳಿದ್ಲಂತೆ, ಏನ್ರಿ ಸತ್ಮೇಲೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಸ್ವರ್ಗದಲ್ಲಿರೋಕೆ ಆಗಲ್ವಂತ್ರಿ, ಪಕ್ಕದ ಮನೆ ಗಿರ್ಜಮ್ಮ ಹೇಳಿದ್ರು, ಅವರೆಲ್ಲೋ ಓದಿದ್ರಂತೆ. ಅದನ್ನು ಗಿರ್ಜಮ್ಮ ಹೇಳ್ಬೇಕೇನೆ, ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಇದ್ರೆ ಯಾವನೇ ಸ್ವರ್ಗ ಅಂತಾನೆ ಅಂದ ಗಂಡ. ಅವ್ರವ್ರ ಅನುಭವ ಅವ್ರವ್ರಿಗೆ ಮಾತಾಡ್ತಿರುತ್ತೆ, ನನ್ನ ಅನುಭವ ನಾನು ನಿಮ್ಮ ಜೊತೆ ಮಾತಾಡಿದ್ದೀನಿ.
1: ಇದುವರೆಗೂ ಕೇಳಿದ್ರಿ ಹಾಸ್ಯ ಹೊನಲು ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಖ್ಯಾತ ಹಾಸ್ಯ ಮಾತುಗಾರತಿ ಶ್ರೀಮತಿ ಸುಧಾ ಬರ್ಗೂರವರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM, ಇದು KLE ಕನಸು. ನಮಸ್ಕಾರ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: वेणुधुनी 90.4 FM KLE गणसूबे आप ट्यून है और अभी हम सुनेंगे ऑल इंडिया रेडियो के सहयोग से प्रस्तुत होने वाले न्यूज.
2: गुड आफ्टरनून, दिस इज आकाशवाणी एंड आई एम वल्सा विलियम्स विद द मिड डे न्यूज. The headlines: Supreme Court refuses to stay center's decision to impose merchant discount rate on UPI transactions. Proposed 3-day nationwide bank strike, which was to begin today, deferred. India marks 10th anniversary of surgical strikes on terrorist hideouts in Pakistan. Nation remembers freedom fighter Shahid Bhagat Singh on his birth anniversary today. Sensex plunges nearly 1,000 points amid surge in crude oil prices. Nifty tanks 306 points. And in Asian Games, India bagged silver and bronze medals today in women's 25-meter pistol and under 78-kilogram Kuresh events. The Supreme Court today refused to stay the center's decision to impose merchant discount rate MDR on specified person-to-merchant UPI transactions above 2,000 rupees, with the charges set to come into effect from the 15th of next month. A bench comprising Chief Justice of India Surya Kant and Justice Joymalia Bagchi and Justice V. Mohana sought responses from the Centre, the Reserve Bank of India and other respondents, directing them to file their counter-affidavits within 4 weeks. The Apex Court observed that the issue is less legal and more technical. Appearing for the Centre, Additional Solicitor General N. Venkataraman told the bench that 96% of users of the payment gateway remain exempt. The public interest litigation challenging the move was filed by Advocate Anjan Datta. Earlier, the centre had announced its decision to impose MDR on specified person-to-merchant UPI transaction above 2,000 rupees. The Supreme Court today took Suomoto cognizance of the alleged gang rape of a minor in a moving bus in the Delhi NCR region, observing that such cases underline a systematic failure on the part of law enforcement authorities. A bench comprising Justice J.B. Pardiwala and Justice K. Vinod Chandran observed

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ BSc ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್ 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ ಅನುಭವಿ ಬೋಧಕ ವರ್ಗ ಆಧುನಿಕ ಮೂಲಸೌಕರ್ಯ ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: केली संस्थेचे नूतन हॉर्टिकल्चर विज्ञान महाविद्यालय मत्तिकोप बेळगावी बीएससी ऑनर्स हॉर्टिकल्चर 4 वर्षाचा पदवी अभ्यासक्रम 2026 आणि 27 शैक्षणिक वर्षासाठी प्रवेश प्रक्रिया सुरू झालेली आहे. 10+2 PCMB पात्रता असलेल्या विद्यार्थ्यांसाठी प्रवेशाची संधी KCET मार्गदर्शक तत्वे तसेच

0: ಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
1: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 951-

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣ ಸುದ್ದಿ ವಿಶೇಷ ಕಾರ್ಯಕ್ರಮ.
1: ಕೇಳು ಜಾಣ.

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 2 ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 2 ಜನವರಿ 15, 2026 ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಕಾಸಿಲ್ಲದೆ ಕುಡಿತದ ಕಿಕ್, ಭಯದ ವಾಸನೆಯನ್ನು ಹಿಡಿಯುವ ಕುದುರೆ ಹಾಗೂ ಜಾಣ ಕಥೆ, ಪರಿಸರದ ಗೀಳು ಹಿಡಿದ ವಿಜ್ಞಾನಿ.
1: ಕಾಸು ಖರ್ಚಿಲ್ಲದೆ ಕಿಕ್ಕೇರಿಸಿಕೊಳ್ಳುವವರು ಹೌದು ಕೆಲವರಿದ್ದಾರಂತೆ. ಒಂದಿಷ್ಟು ಮದ್ಯವನ್ನು ಸೇವಿಸದಿದ್ದರೂ ಮದ್ಯವನ್ನು ಸೇವಿಸಿದ ಮಂಗಗಳಿಗಿಂತಲೂ ಹೆಚ್ಚು ಮತ್ತೇರಿದವರಂತೆ ಆಡುತ್ತಾರಂತೆ. ಅದಕ್ಕೆ ಕಾರಣವೇನೆಂಬುದನ್ನು ಇದೀಗ ಹೊಸದೊಂದು ಶೋಧ ಪತ್ತೆ ಮಾಡಿದೆ. ಪಾಪ, ಈ ಸಹಜ ಮತ್ತೇರುವವರ ಸಂಕಟಕ್ಕೆ ಕಾರಣ ಅವರ ಹೊಟ್ಟೆಯಂತೆ. ಅವರ ಹೊಟ್ಟೆಯಲ್ಲಿರುವ 2 ಬ್ಯಾಕ್ಟೀರಿಯಾಗಳಲ್ಲಿನ ವ್ಯತ್ಯಾಸಗಳಿಂದಾಗಿ ಈ ಮಂದಿ ಸಕ್ಕರೆ ತಿಂದರೂ ಮದ್ಯ ಸೇವಿಸಿದವರಂತೆ ಕಿಕ್ ಪಡೆಯುತ್ತಾರೆ ಎಂದು ನೇಚರ್ ಮೈಕ್ರೋಬಯಾಲಜಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಶೋಧವೊಂದು ತಿಳಿಸಿದೆ. ಮದ್ಯ ಎಂದರೆ ಮುಖ್ಯವಾಗಿ ಇಥನಾಲ್ ಎನ್ನುವ ರಾಸಾಯನಿಕ. ಸಾಧಾರಣವಾಗಿ ಇದನ್ನು ಆಲ್ಕೋಹಾಲ್ ಎಂದೇ ಕರೆಯುತ್ತೇವೆ. ಆಲ್ಕೋಹಾಲ್ ಕಹಿಯಾದರೂ ಕುಡಿದ ಕೂಡಲೇ ರಕ್ತವನ್ನು ಸೇರುತ್ತದೆ, ದೇಹದಲ್ಲಿ ಪಚನವಾಗಿ ಆಲ್ಡಿಹೈಡ್ ರೂಪತಾಳುತ್ತದೆ. ಈ ನಡುವೆ ಮಿದುಳಿನ ನರಮಂಡಲವನ್ನು ಬಾಧಿಸಿ ಸಂವೇದನೆಗಳನ್ನು ಕುಗ್ಗಿಸುತ್ತದೆ, ಪ್ರಜ್ಞೆಯನ್ನು ಹಾದಿಗೆಡಿಸುತ್ತದೆ. ಕುಡಿದವರು ಹುಚ್ಚು ಹುಚ್ಚಾಗಿ ಮಾತನಾಡುತ್ತಾರೆ. ಮಿದುಳಿಗೆ ದೇಹ ಎಡಕ್ಕೆ ವಾಲಿದೆಯೋ ಬಲಕ್ಕೆ ವಾಲಿದೆಯೋ ಗೊತ್ತಾಗದೆ ಸಮತೋಲ ಕಳೆದುಕೊಂಡು ಅಡ್ಡಾದಿಡ್ಡಿ ನಡೆಯುತ್ತಾರೆ. ಒಟ್ಟಾರೆ ಮತ್ತೇರಿದಂತೆ ಆಗುತ್ತದೆ. ಕುಡಿದು ಪ್ರಜ್ಞಾವಂತರಾಗಿರಬಹುದು. ಆಲ್ಕೋಹಾಲ್ ಅನ್ನು ಕುಡಿದ ಕೂಡಲೇ ಅದು ರಕ್ತವನ್ನು ಸೇರಿಕೊಳ್ಳುತ್ತದೆ. ರಕ್ತವನ್ನು ಅದು ಕೂಡಿಕೊಳ್ಳುವುದು ತಡವಾದಷ್ಟು ಮಿದುಳನ್ನು ತಾಕುವುದು ಕಡಿಮೆ. ಹಾಗೆಯೇ ರಕ್ತದಲ್ಲಿ ಅದರ ಪ್ರಮಾಣ ಕಡಿಮೆ ಇದ್ದಷ್ಟು ಮಿದುಳಿನ ಮೇಲಿನ ಪ್ರಭಾವವೂ ಕಡಿಮೆ ಇರುತ್ತದೆ. ಸಾಮಾನ್ಯವಾಗಿ ರಕ್ತದಲ್ಲಿ 0.02% ಅಂದರೆ ಲೀಟರಿಗೆ 2 ml ಆಲ್ಕೋಹಾಲ್ ಇದ್ದರೂ ತುಸು ಕಿಕ್ ಹೊಡೆದಂತೆ ಆಗುತ್ತದೆ. ಕೆಲವರಲ್ಲಿ ಹೀಗೆ ಕಿಕ್ ಹೊಡೆಯಲು ಇನ್ನೂ ಕಡಿಮೆ ಆಲ್ಕೋಹಾಲ್ ಇದ್ದರೂ ಸಾಕು. ಈ ಮತ್ತಣ್ಣಗಾನ್ನು ಮೀರಿದವರಿರುತ್ತಾರೆ. ಆಲ್ಕೋಹಾಲ್ ಅನ್ನು ಸೇವಿಸದೆಯೇ ಇವರಿಗೆ ಮತ್ತು ಬರುತ್ತದಂತೆ. ಜಪಾನಿಯರಲ್ಲಿ ಕೆಲವರಿಗೆ ಬ್ರೆಡ್ಡು, ಮೊಸರು ಮೊದಲಾದವುಗಳಲ್ಲಿರುವ ಈಸ್ಟು ಇಂತಹ ಅಲರ್ಜಿಯನ್ನು ಉಂಟುಮಾಡುತ್ತದೆ. ಈಸ್ಟು ಸೇವಿಸಿದ ಇವರ ಹೊಟ್ಟೆ ಉಬ್ಬರಿಸಿ ರಕ್ತದಲ್ಲಿ ಆಲ್ಕೋಹಾಲು ಪ್ರಮಾಣ ಹೆಚ್ಚುತ್ತದೆ. ಆಲ್ಕೋಹಾಲು ತಯಾರಿಸಲು ಈಸ್ಟು ಬಳಸುವುದು ನಮ್ಮೆಲ್ಲ ಗೊತ್ತಿರುವ ವಿಷಯ. ಇಡೀ ಪ್ರಪಂಚದಲ್ಲಿ ಕೇವಲ 100 or 200 ಇಂತಹ ಮತ್ತಣ್ಣಗಳನ್ನು ಇದುವರೆಗೆ ಗುರುತಿಸಲಾಗಿದೆ. ಇಂತಹವರನ್ನು ವೈದ್ಯರು ಆಟೋ ಬ್ರೂವರಿ ಸಿಂಡ್ರೋಮ್ ಇರುವವರು ಎಂದು ಹೇಳುತ್ತಾರೆ. ಅಂದರೆ ಸ್ವತಃ ಮದ್ಯ ಉತ್ಪಾದಿಸುವವರು ಎಂದರ್ಥ. ಈ ಸ್ವಮತ್ತರ ರಕ್ತದಲ್ಲಿ ಒಮ್ಮೊಮ್ಮೆ ಮತ್ತೇರಿಸುವಷ್ಟು ಆಲ್ಕೋಹಾಲ್ ಕಂಡುಬರುತ್ತದೆ. ಅದೇಕೆ ಎಂಬುದು ಕೆಲವು ವರ್ಷಗಳ ಹಿಂದಿನವರೆಗೂ ನಿಗೂಢವಾಗಿತ್ತು. ಈಸ್ಟು ಮಾತ್ರವಲ್ಲ, ಇದಕ್ಕೆ ಇನ್ನೊಂದು ಕಾರಣವೂ ಇರಬಹುದು ಎಂದು 3 ವರ್ಷಗಳ ಹಿಂದೆ ಪತ್ತೆಯಾಗಿತ್ತು. ಸಹಜವಾಗಿಯೇ ನಮ್ಮ ಕರುಳಲ್ಲಿ ನೆಲೆಸಿರುವ ಸೂಕ್ಷ್ಮಜೀವಿಗಳಲ್ಲಿ ಒಂದಾದ ಕ್ಲೆಪ್ಸಿಯೆಲ್ಲಾ ನ್ಯುಮೋನಿಯೇ ಕೂಡ ಇಂತಹ ಸ್ವಮತ್ತತೆಗೆ ಕಾರಣ ಇರಬಹುದೆಂದು ಚೀನಾದ ಕ್ಯಾಪಿಟಲ್ ಶಿಶುವಿಜ್ಞಾನ ಸಂಸ್ಥೆಯ ವೈದ್ಯ ಜಿಂಗ್ ಯುವಾನ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದರು. ಕ್ಲೆಪ್ಸಿಯೆಲ್ಲಾ ನ್ಯುಮೋನಿಯೇ ಸೋಂಕು ಹೆಚ್ಚಿರುವವರಲ್ಲಿ NAFD ಇರುತ್ತದೆ ಎಂದು ಮೊದಲೇ ಗೊತ್ತಿತ್ತು. ಆದರೆ ಅದು ಕ್ಲೆಪ್ಸಿಯೆಲ್ಲಾ ಆಲ್ಕೋಹಾಲ್ ಅನ್ನು ತಯಾರಿಸುವುದರಿಂದಾಗಿ ಆಗುತ್ತದೆ ಎಂದು ತಿಳಿಯಲಿಲ್ಲ. ಯುವಾನರು ಕೆಲವು ಸ್ವಮತ್ತ ರೋಗಿಗಳ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ತೆಗೆದು ಕೃಷಿ ಮಾಡಿ ಗಮನಿಸಿದರು. ಅವುಗಳಲ್ಲಿ ಕ್ಲೆಪ್ಸಿಯೆಲ್ಲಾ ಪ್ರಮಾಣ ಸಾಮಾನ್ಯಕ್ಕಿಂತ ಹೆಚ್ಚಿದ್ದುದನ್ನು, ಇವು ಆಲ್ಕೋಹಾಲ್ ಅನ್ನು ಉತ್ಪಾದಿಸುವ ವಿಶೇಷ ಗುಣದವಾಗಿದ್ದುದನ್ನು ಗಮನಿಸಿದರು. ಅನಂತರ ಈ ಬ್ಯಾಕ್ಟೀರಿಯಾಗಳನ್ನು ಇಲಿಗಳಿಗೆ ಆಹಾರದೊಟ್ಟಿಗೆ ಸೇರಿಸಿ ನೀಡಿ ಪರೀಕ್ಷಿಸಿದಾಗ ಇಲಿಗಳ ರಕ್ತದಲ್ಲಿಯೂ ಆಲ್ಕೋಹಾಲಿನ ಪ್ರಮಾಣ ಹೆಚ್ಚಾಗಿತ್ತು. ಅಂದರೆ ಕ್ಲೆಪ್ಸಿಯೆಲ್ಲಾ ಬ್ಯಾಕ್ಟೀರಿಯಾದಿಂದಾಗಿ ಸ್ವಮತ್ತತೆ ಬರುತ್ತಿರಬಹುದು ಎಂದು ಇವರು ತರ್ಕಿಸಿದ್ದರು. ಇದೀಗ ಅಮೆರಿಕದ ಮ್ಯಾಸಚೂಸೆಟ್ಸ್ ವೈದ್ಯಕೀಯ ವಿಶ್ವವಿದ್ಯಾನಿಲಯದ ಸೋಂಕು ರೋಗಗಳ ತಜ್ಞೆ ಎಲಿಜಬೆತ್ ಹೂಮನ್ ಮತ್ತು ಸಂಗಡಿಗರು ಕ್ಲೆಪ್ಸಿಯೆಲ್ಲಾ ಹೇಗೆ ಸ್ವಮತ್ತರಿಗೆ ಮತ್ತೇರಿಸುತ್ತದೆ ಎಂದು ಪತ್ತೆ ಮಾಡಿದ್ದಾರೆ. ಇವರು 22 ಸ್ವಮತ್ತತೆ ಇರುವ ವ್ಯಕ್ತಿಗಳು ಹಾಗೂ ಅಂತಹ ದೋಷವಿಲ್ಲದ 21 ವ್ಯಕ್ತಿಗಳನ್ನು ಅಧ್ಯಯನ ಮಾಡಿ ಹೋಲಿಸಿದ್ದಾರೆ. ಇವರೆಲ್ಲರ ಮಲದಿಂದ ಬ್ಯಾಕ್ಟೀರಿಯಾಗಳನ್ನು ತೆಗೆದು ಕೃಷಿ ಮಾಡಿದ್ದಾರೆ. ಹೀಗೆ ಪರೀಕ್ಷಿಸಿದಾಗ ಸ್ವಮತ್ತತೆ ಹೆಚ್ಚಿದ ಸಂದರ್ಭದಲ್ಲಿ ಸಂಗ್ರಹಿಸಿದ ಮಲದ ಮಾದರಿಗಳು ಮಾತ್ರವೇ ಅತಿ ಹೆಚ್ಚು ಆಲ್ಕೋಹಾಲ್ ಅನ್ನು ಉತ್ಪಾದಿಸಿದ್ದವು. ಉಳಿದ ಸಂದರ್ಭಗಳಲ್ಲಿ ಆಲ್ಕೋಹಾಲ್ ಉತ್ಪಾದನೆ ಸಾಧಾರಣವಾಗಿತ್ತು. ಅಂದರೆ ಇದು ಕೆಲವು ಸಂದರ್ಭಗಳಲ್ಲಿ ಮಾತ್ರವೇ ಕಾಣಿಸುವ ದೋಷ. ಜೊತೆಗೆ ಆ ಸಂದರ್ಭದಲ್ಲಿ ಕರುಳಿನಲ್ಲಿರುವ ಸೂಕ್ಷ್ಮಜೀವಿಗಳ ಸ್ವರೂಪವನ್ನು ಅವಲಂಬಿಸಿ ಇರಬಹುದು. ಈ ಮಲದ ಮಾದರಿಗಳಲ್ಲಿ ದೊರೆತ ಡಿಎನ್ಎಯನ್ನು ಆಧರಿಸಿ ಮಲದಲ್ಲಿ ಯಾವ್ಯಾವ ಸೂಕ್ಷ್ಮಜೀವಿಗಳು ಎಷ್ಟೆಷ್ಟು ಇರಬಹುದು ಎಂದು ಹೂಮನ್ ತಂಡ ಲೆಕ್ಕ ಹಾಕಿತು. ಅದರ ಪ್ರಕಾರ ಸ್ವಮತ್ತರ ಮಲದಲ್ಲಿ ಆಲ್ಕೋಹಾಲ್ ಅನ್ನು ಉತ್ಪಾದಿಸಬಲ್ಲ ಎಶ್ಚೇಷಿಯಾ ಕೋಲಿ ಹಾಗೂ ಕ್ಲೆಪ್ಸಿಯೆಲ್ಲಾ ಕುಲದ ಬ್ಯಾಕ್ಟೀರಿಯಾಗಳ ಪ್ರಮಾಣ ಉಳಿದ ಮಾದರಿಗಳಲ್ಲಿದ್ದುದಕ್ಕಿಂತಲೂ ಹೆಚ್ಚಿತ್ತು. ಹಾಗೆಯೇ ಈ ಮಲದ ಮಾದರಿಗಳಲ್ಲಿ ನಡೆಯುತ್ತಿರುವ ವಿವಿಧ ರಾಸಾಯನಿಕ ಚಟುವಟಿಕೆಗಳನ್ನು ಇವರು ಪಟ್ಟಿ ಮಾಡಿದ್ದಾರೆ. ಅವುಗಳಲ್ಲಿ ಇಥನಾಲ್ ಉತ್ಪಾದನೆಗೆ ಅಗತ್ಯವಾಗುವ ಜೀನ್ಗಳ ಪ್ರಮಾಣವು ಹೆಚ್ಚಿದ್ದುದನ್ನು ಗಮನಿಸಿದ್ದಾರೆ. ಅಂದರೆ ಈ ಕ್ರಿಯೆಗಳು ಹೆಚ್ಚು ನಡೆಯುವಂತಹ ಎಶ್ಚೆರಿಷಿಯಾ ಹಾಗೂ ಕ್ಲೆಪ್ಸಿಯೆಲ್ಲಾ ಬ್ಯಾಕ್ಟೀರಿಯಾ ತಳಿಗಳು ಸ್ವಮತ್ತರಲ್ಲಿ ಇದೆ. ಆದ್ದರಿಂದಲೇ ಅವರಲ್ಲಿ ಆಲ್ಕೋಹಾಲ್ ಪ್ರಮಾಣ ಹೆಚ್ಚಾಗಿದೆ ಎನ್ನುವುದು ಇವರ ತರ್ಕ. ಇದನ್ನು ತಿದ್ದಬಹುದೇ? ಮಲದೊಟ್ಟಿಗೆ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಔಷಧಗಳ ಜೊತೆಗೆ ಬೆರೆಸಿ ಕೃಷಿ ಮಾಡಿದಾಗ ಸ್ವಮತ್ತರ ಮಲವು ಆಲ್ಕೋಹಾಲ್ ಅನ್ನು ಕಡಿಮೆ ಪ್ರಮಾಣದಲ್ಲಿ ತಯಾರಿಸಿಟ್ಟು. ಹಾಗೆಯೇ ಪರೀಕ್ಷೆಗೆ ಒಳಪಟ್ಟ 22 ಸ್ವಮತ್ತ ರೋಗಿಗಳಲ್ಲಿ ಒಬ್ಬರಿಗೆ ಬೇರೊಬ್ಬರ ಆರೋಗ್ಯವಂತರ ಮಲದಲ್ಲಿದ್ದ ಬ್ಯಾಕ್ಟೀರಿಯಾಗಳನ್ನು ಚಿಕಿತ್ಸೆಯಾಗಿ ನೀಡಿಯೂ ಇವರು ಪರೀಕ್ಷಿಸಿದರು. ಹೀಗೆ ಮಲ ಚಿಕಿತ್ಸೆಯನ್ನು ನೀಡಿದ ವ್ಯಕ್ತಿಯಲ್ಲಿ ಆಲ್ಕೋಹಾಲ್ ಉತ್ಪಾದನೆಯ ಪ್ರಮಾಣ ಕಡಿಮೆಯಾಯಿತು ಎಂದು ಹೂಮನ್ ತಂಡ ದಾಖಲಿಸಿದೆ. ಆದರೆ ಕೆಲವರಲ್ಲಷ್ಟೇ ಈ ಮತ್ತಜನಕ ಬ್ಯಾಕ್ಟೀರಿಯಾಗಳ ಪ್ರಮಾಣ ಹೆಚ್ಚುವುದೇಕೆ? ಅದು ಆಹಾರದ ಪ್ರಭಾವವೋ, ಹೊಸ ತಳಿಯ ಬ್ಯಾಕ್ಟೀರಿಯಾಗಳ ಸೋಂಕು, ಅಥವಾ ಆ ವ್ಯಕ್ತಿಗಳ ತಳಿಗುಣಗಳ ಪ್ರಭಾವವೋ ಎನ್ನುವುದು ಇನ್ನೂ ಅರ್ಥವಾಗದ ವಿಷಯ. ಅದೇನೇ ಇರಲಿ, ಕಾಸು ಖರ್ಚಿಲ್ಲದೆ ಕಿಕ್ ಸಿಗುತ್ತದೆ ಎನ್ನುವುದು ಎಷ್ಟು ವಿಶೇಷ ಅಲ್ಲವೇ?
0: ಚುಟುಕು ಚುರುಕು.
2: ನಾಯಿಗಳು ಕಲಿಯುವ ಮಾತು. ನಾಯಿಗಳಿಗೆ ಮಾತು ಬರುತ್ತದೆಯೇ? ಮಾತು ಬರದೇ ಇರಬಹುದು, ಆದರೆ ನಮ್ಮ ಭಾಷೆ ಸ್ವಲ್ಪವಾದರೂ ಅರ್ಥವಾಗುತ್ತದೆ. ಅದಕ್ಕೆ ಡಾಗ್ ಶೋಗಳಲ್ಲಿ ನಾಯಿಗಳು ಯಾವ ಒಡೆಯರ ಮಾತನ್ನು ಎಷ್ಟು ಕೇಳುತ್ತವೆ ಎನ್ನುವುದನ್ನು ಪ್ರಶಸ್ತಿಗೆ ಪರಿಗಣಿಸುತ್ತಾರೆ. ಆದರೆ ಅವುಗಳಿಗೆ ಕಲಿಸದಲ್ಲದೆ ಮಾತು ತಿಳಿಯುವುದೇ? ಹೌದಂತೆ. ಅಕ್ಕ ಪಕ್ಕದಲ್ಲಿರುವವರ ಮಾತುಗಳನ್ನು ಕೇಳಿಸಿಕೊಂಡು ನಾಯಿಗಳು ಭಾಷೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವಂತೆ. ಶಿಸ್ತಿನಿಂದ ಬಿಸ್ಕತ್ತು ಹಾಕಿಯೋ ಏಟುಕೊಟ್ಟೋ ಕಲಿಸಿದ ಮಾತುಗಳನ್ನಷ್ಟೇ ಅಲ್ಲದೆ, ಒಡೆಯರು ಮತ್ತೊಬ್ಬರ ಜೊತೆಗೆ ಮಾತನಾಡುವಾಗ ಆ ಸಂಭಾಷಣೆಯನ್ನು ಕೇಳಿಯೇ ಹೊಸ ಪದಗಳನ್ನು ಕಲಿಯಬಲ್ಲುವಂತೆ. ಹಾಗೆಂದು ಇತ್ತೀಚೆಗೆ ಆಸ್ಟ್ರಿಯಾದ ನಡವಳಿಕೆ ತಜ್ಞ ಶಾನಿ ಡ್ರಾರ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. 1.5 ವರ್ಷದ ಮಗುವಿಗಿಂತ ಚೆನ್ನಾಗಿ ಮಾತುಗಳನ್ನು ಕೇಳಿಸಿಕೊಂಡು ನಾಯಿಗಳು ಹೊಸ ಪದಗಳನ್ನು ಕಲಿಯಬಲ್ಲವಂತೆ.
0: ಭಯದ ವಾಸನೆ ಹಿಡಿಯುವ ಕುದುರೆ. ಮನುಷ್ಯರ ಮೆಚ್ಚಿನ ಸಾಕು ಪ್ರಾಣಿಗಳಲ್ಲಿ ಕುದುರೆಗೆ ಮಹತ್ವದ ಸ್ಥಾನ ಇದೆ. ಉಳಿದ ಸಾಕು ಪ್ರಾಣಿಗಳನ್ನು ನಡೆಸಿಕೊಳ್ಳುವ ಹಾಗೆ ಮನುಷ್ಯರು ಕುದುರೆಯನ್ನು ನಡೆಸಿಕೊಳ್ಳುವುದಿಲ್ಲ. ಅವಕ್ಕೆ ಆರೈಕೆಯೂ ಹೆಚ್ಚು, ಅವುಗಳ ಬಗ್ಗೆ ಗೌರವವೂ ಹೆಚ್ಚು. ಎಲ್ಲ ಸಾಕು ಪ್ರಾಣಿಗಳಂತೆಯೇ ಕುದುರೆಯೂ ಕೂಡ ಮಾಲೀಕನ ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಕೆಲವು ಮಾತುಗಳನ್ನು ಅರ್ಥ ಮಾಡಿಕೊಂಡು ಆದೇಶಗಳನ್ನು ಪಾಲಿಸುತ್ತದೆ. ಅಷ್ಟೇ ಅಲ್ಲವಂತೆ, ಕುದುರೆಗಳು ಮನುಷ್ಯರ ಭಾವನೆಗಳನ್ನು ಗ್ರಹಿಸಬಲ್ಲುವಂತೆ. ಮನುಷ್ಯರನ್ನು ಮೂಸಿಯೇ ಅವರ ಭಾವನೆಗಳನ್ನು ಕುದುರೆಗಳು ಗುರುತಿಸುತ್ತಿರಬಹುದು ಎಂದು ಫ್ರಾನ್ಸ್ ದೇಶದ ದ ತೂರ್ ವಿಶ್ವವಿದ್ಯಾನಿಲಯದ ಪ್ರಾಣಿವಿಜ್ಞಾನಿ ಲಿಯಾ ಲಾನ್ಸಾತ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಹೆದರಿಕೆಯಿಂದ ಬೆದರಿದವರ ಬೆವರನ್ನು ಮೂಸಿದ ಕುದುರೆಗಳು ತಾವೂ ಬೆದರುತ್ತವೆ ಎಂದು ಇವರು ಶೋಧವನ್ನು ಮಾಡಿದ್ದಾರೆ. ಪ್ರಾಣಿಗಳು ವಾಸನೆಯಿಂದಲೇ ಹಲವು ಚಟುವಟಿಕೆಗಳನ್ನು ನಡೆಸುವುದು ವಿಜ್ಞಾನಿಗಳಿಗೆ ಹೊಸತಲ್ಲ. ನಾಯಿಯ ಮೂಗು ಚುರುಕು ಎನ್ನುವ ಮಾತೇ ಇದೆಯಲ್ಲ, ನಾಯಿ ವಾಸನೆಯಿಂದಲೇ ವಸ್ತುಗಳನ್ನು ಗುರುತಿಸಬಲ್ಲದು, ಅದರ ಜಾಡು ಹಿಡಿಯಬಲ್ಲದು. ಹಾಗೆಯೇ ತನ್ನ ಪ್ರೇಯಸಿ ಅಥವಾ ಪ್ರಿಯತಮನನ್ನು ಕೂಡ ಅದು ವಾಸನೆಯಿಂದಲೇ ಗುರುತಿಸುತ್ತದೆ. ಬೆಕ್ಕು, ಹಸು ಮೊದಲಾದ ಸ್ತನಿಗಳು ಕೂಡ ವಾಸನೆ ಹಿಡಿಯುತ್ತವೆ. ಕೆಲವು ವಾಸನೆಗಳಿಂದ ಅವುಗಳ ನಡವಳಿಕೆಯೂ ಬದಲಾಗುತ್ತದೆ ಎನ್ನುವುದು ನಮಗೆಲ್ಲ ಗೊತ್ತಿರುವ ವಿಷಯ. ಇದಕ್ಕೆ ಕುದುರೆಗಳೇನೂ ಅಪವಾದವಲ್ಲ. ಅವುಗಳಲ್ಲಿ ಕೂಡ ಹಲವು ಚಟುವಟಿಕೆಗಳಿಗೆ ವಾಸನೆಯೇ ಬಲು ಮುಖ್ಯವಾದ ಪ್ರೇರಣೆ. ಕುದುರೆಗಳು ಮಲಗಲೆಂದು ಹಾಸಿದ ಹುಲ್ಲು ಹಾಸನ್ನ ಆಯಾ ಕುದುರೆಗಳು ತಮ್ಮದು ಎಂದು ಗುರುತಿಸುವುದು ವಾಸನೆಯಿಂದ. ಹಾಗೆಯೇ ಹೆಣ್ಣು ಕುದುರೆ ಬೆದೆಗೆ ಬಂದಿದೆ ಎಂದು ಅವು ತಿಳಿಯುವುದು ನಮಗ್ಯಾರಿಗೂ ತೋರದ ಕ್ಷೀಣವಾದ ವಾಸನೆಯಿಂದ. ಇತರೆ ಕುದುರೆಗಳು ಬೆದರಿದಾಗ ತಾವೂ ಬೆದರುವುದು ಕೂಡ ವಾಸನೆಯಿಂದಲೇ ಇರಬಹುದು ಎಂಬ ಊಹೆ ಕೂಡ ವಿಜ್ಞಾನಿಗಳಿಗೆ ಇತ್ತು. ಕುದುರೆಗಳು ತಮ್ಮ ಒಡೆಯರ ನಡವಳಿಕೆಗಳನ್ನು ಅವರ ವಾಸನೆಯಿಂದಲೇ ಗುರುತಿಸಬಲ್ಲುವೆ ಎನ್ನುವ ಅನುಮಾನಗಳೂ ಇದ್ದುವು. ಈ ನಿಟ್ಟಿನಲ್ಲಿ ಕೆಲವು ಸೂಚನೆಗಳು ಸಿಕ್ಕಿದ್ದುವು. ಉದಾಹರಣೆಗೆ, ಕುದುರೆಗಳು ಮಾಲೀಕರನ್ನ ಅವರ ವಾಸನೆಯಿಂದಲೇ ಗುರುತಿಸುತ್ತವೆ. ಅಂದರೆ ಮಾಲೀಕರು ಕಣ್ಣಿಗೆ ಕಾಣದೇ ಇದ್ದಾಗಲೂ ಕೇವಲ ವಾಸನೆಯಿಂದಲೇ ಅವರು ಇರುವ ಜಾಗವನ್ನು ಅವು ಗ್ರಹಿಸಬಲ್ಲುವು. ಸಾಕು ಪ್ರಾಣಿಗಳ ಈ ವಿಶೇಷ ಗುಣಗಳಿಗೂ ವಾಸನೆಗೂ ಸಂಬಂಧ ಇದೆಯೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಅಂದರೆ ಸಾಕಿದವರು ಸೂಸುವ ವಾಸನೆಯನ್ನು ಗಮನಿಸಿ ಸಾಕು ಪ್ರಾಣಿಗಳು ತಮ್ಮ ನಡವಳಿಕೆಗಳನ್ನು ಬದಲಿಸಿಕೊಳ್ಳಬಲ್ಲುವೆ? ಈ ಪ್ರಶ್ನೆ ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು 32 ಸಾಕು ಕುದುರೆಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಕುದುರೆಗಳಿಗೆ ಬೆದರಿದ ಮನುಷ್ಯರ ವಾಸನೆಯನ್ನು ಮೂಸಲು ಕೊಟ್ಟಾಗ ಅವು ಏನು ಮಾಡುತ್ತವೆ ಎನ್ನುವುದನ್ನು ಪತ್ತೆ ಮಾಡುವುದೇ ಇವರ ಪ್ರಯೋಗ. ಮಾಲೀಕರು ಬೆದರಿದಾಗ ಕುದುರೆಗಳು ಬೆದರುವುದು ಕೂಡ ಈ ಹಿಂದೆ ನಮಗೆ ಗೊತ್ತಿತ್ತು. ಯುದ್ಧದಲ್ಲಿ ಮಾಲೀಕನಿಗೆ ಭಯ ಹುಟ್ಟಿದಾಗ ಆತ ಕುದುರೆಯನ್ನು ಓಡಲು ಪ್ರೇರೇಪಿಸುತ್ತಾನಷ್ಟೇ. ಈ ಆದೇಶ ಇಲ್ಲದಿದ್ದರೂ ಮಾಲೀಕನಿಗೆ ಭಯವಾಗಿದೆ ಎಂದು ಕುದುರೆಗೆ ತಿಳಿಯುವುದು ಹೇಗೆ? ಭಯದಿಂದಾಗಿ ಮಾಲೀಕನಲ್ಲಿ ಉಂಟಾಗುವ ಯಾವ ಬದಲಾವಣೆಯನ್ನು ಅದು ಗುರುತಿಸುತ್ತದೆ? ಅಥವಾ ನಮಗ್ಯಾರಿಗೂ ಕಾಣದ ಯಾವುದೋ ಸೂಚನೆ ಅದಕ್ಕೆ ದೊರೆಯುತ್ತಿರಬಹುದೇ? ಇವೆಲ್ಲ ಪ್ರಶ್ನೆಗಳು ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು ಮನುಷ್ಯರ ವಾಸನೆಯನ್ನು ಸಂಗ್ರಹಿಸಿ ಕುದುರೆಗೆ ಮೂಸಲು ಕೊಟ್ಟರು. ಪ್ರಯೋಗದಲ್ಲಿ ಪಾಲ್ಗೊಳ್ಳಲು ಒಪ್ಪಿದವರಿಗೆ 2 ದಿನ ದೇಹದ ಬೆವರನ ವಾಸನೆಯನ್ನು ಪ್ರಭಾವಿಸುವ ಬೆಳ್ಳುಳ್ಳಿ, ಈರುಳ್ಳಿ ಮೊದಲಾದ ಯಾವುದೇ ಮಸಾಲೆ ಪದಾರ್ಥವಿಲ್ಲದ ಆಹಾರ ನೀಡಿದರು. ಸ್ನಾನಕ್ಕೂ ಪರಿಮಳವಿಲ್ಲದ ಸಾಬೂನು ಕೊಟ್ಟರು. ಅನಂತರ ಕೊನೆಯ ದಿನ ಬರೀ ನೀರಿನಲ್ಲಿ ಅವರಿಗೆ ಸ್ನಾನ ಮಾಡಲು ಹೇಳಿದರು. ಇಂಥವರ ಕಂಕುಳಿನಿಂದ ಬೆವರನ್ನು ಸಂಗ್ರಹಿಸಿದರು. ಹೀಗೆ ಸಂಗ್ರಹಿಸಿದ ಬೆವರಿನಲ್ಲಿ ಕೇವಲ ಆ ವ್ಯಕ್ತಿಗಳ ವಾಸನೆಯಷ್ಟೇ ಇರುತ್ತದೆ. ಅನಂತರ ಅವರೆಲ್ಲರಿಗೂ ಕಂಕುಳಲ್ಲಿ ಹತ್ತಿಗಳನ್ನು ಇಟ್ಟುಕೊಂಡು ಕೆಲವು ವಿಡಿಯೋಗಳನ್ನು ನೋಡಲು ಹೇಳಿದರು. ಕೆಲವರಿಗೆ ಭಯ ಹುಟ್ಟಿಸುವ ವಿಡಿಯೋಗಳನ್ನು, ಇನ್ನು ಕೆಲವರಿಗೆ ಖುಷಿ ಕೊಡುವ ವಿಡಿಯೋಗಳನ್ನು ತೋರಿಸಿದರು. ಆ ಕಂಕುಳಿನಲ್ಲಿದ್ದ ಹತ್ತಿಗಳನ್ನು ತೆಗೆದು ಕುದುರೆಗಳಿಗೆ ಮೂಸಲು ನೀಡಿ ಕುದುರೆಗಳ ಪ್ರತಿಕ್ರಿಯೆಯನ್ನು ಗಮನಿಸಿದರು. ಕುದುರೆಗಳು ಬೆದರುತ್ತವೆಯೇ ಇಲ್ಲವೇ ಎನ್ನುವುದು ಪರೀಕ್ಷೆ. ಬೆದರಿದ ಕುದುರೆಗಳಲ್ಲಿ ಕೆಲವು ಲಕ್ಷಣಗಳಿರುತ್ತವೆ. ಅವು ಯಾರಾದರೂ ತಮ್ಮನ್ನು ಮುಟ್ಟಲು ಬಂದರೆ ದೂರ ಸರಿಯುತ್ತವೆ. ಅವುಗಳ ಹೃದಯದ ಬಡಿತವೂ ಹೆಚ್ಚಾಗಿರುತ್ತದೆ. ಜೊತೆಗೆ ಬೆಚ್ಚುವಂತೆ ಮಾಡಿದಾಗ ಬಹು ಬೇಗನೆ ಅವು ಬೆದರುತ್ತವೆ. ಈ ಸೂಚನೆಗಳನ್ನೇ ಆಧರಿಸಿ ಲಾನ್ಸಾ ತಂಡ ಪ್ರಯೋಗಗಳನ್ನು ಮಾಡಿತು. ಬೆದರಿದ ಮನುಷ್ಯರ ಬೆವರು ಹತ್ತಿದ ಹತ್ತಿಯನ್ನು ಕುದುರೆಗಳಿಗೆ ಮೂಸಲು ಕೊಟ್ಟು ಅವುಗಳ ಬಳಿಗೆ ಮನುಷ್ಯರನ್ನು ಕಳಿಸಿತು. ಜೊತೆಗೆ ಇದ್ದಕ್ಕಿದ್ದ ಹಾಗೆ ಸದ್ದು ಮಾಡಿಯೋ, ಬೆಳಕು ಬೆಳಗಿಸಿಯೋ ಅವನ್ನು ಬೆಚ್ಚಿಸಿತು. ಈ ಸಂದರ್ಭದಲ್ಲಿ ಅವುಗಳ ಹೃದಯದ ಬಡಿತವನ್ನು, ಅವು ಬೆಚ್ಚಲು ತೆಗೆದುಕೊಂಡ ಸಮಯವನ್ನು ಇವರು ಗಮನಿಸಿದರು. ಭಯಗೊಂಡ ಕುದುರೆಗಳು ಸಾಮಾನ್ಯವಾಗಿ ಬಹುಬೇಗನೆ ಬೆಚ್ಚುತ್ತವೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಬೆದರಿದ ಮನುಷ್ಯರ ಕಂಕುಳಿನ ಹತ್ತಿಯನ್ನು ಮೂಸಿದ ಕುದುರೆಗಳ ಪ್ರತಿಕ್ರಿಯೆ ಸಾಧಾರಣ ಹತ್ತಿಯನ್ನು ಮೂಸಿದ ಕುದುರೆಗಳದ್ದಕ್ಕಿಂತಲೂ ಬಹಳ ಭಿನ್ನವಾಗಿತ್ತು. ಈ ಕುದುರೆಗಳ ಹೃದಯದ ಬಡಿತ ಹೆಚ್ಚಿತ್ತು ಹಾಗೂ ಈ ಏರಿಕೆ ಬಹು ದೀರ್ಘಕಾಲ ಉಳಿದಿತ್ತು. ಅವು ತಮ್ಮ ಬಳಿ ಬಂದ ಮನುಷ್ಯರಿಂದ ದೂರ ಸರಿಯುತ್ತಿದ್ದವು. ತಮ್ಮನ್ನು ಮುಟ್ಟದಂತೆ ಹಿಂದೆ ಓಡುತ್ತಿದ್ದವು. ಕುದುರೆಗಳು ಮನುಷ್ಯರನ್ನು ಮೂಸುವುದಷ್ಟೇ ಅಲ್ಲ, ಆ ವಾಸನೆಯಿಂದಲೇ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲುವು ಎಂದು ಈ ಪ್ರಯೋಗಗಳಿಂದ ಲಾನ್ಸಾದ್ ತೀರ್ಮಾನಿಸಿದ್ದಾರೆ. ಭಯಗೊಂಡ ಮನುಷ್ಯರ ವಾಸನೆ ಹತ್ತಿದ್ದರಿಂದಲೇ ಆ ಕುದುರೆಗಳು ಭಯಗೊಂಡಿದ್ದುವು ಎನ್ನುವುದು ಇವರ ಅಂಬೋಣ. ಮನುಷ್ಯರು ಹೀಗೆಯೇ ಇತರರ ಭಯವನ್ನು ಖುಷಿಯನ್ನು ಮೂಸುತ್ತಿರಬಹುದೋ ಎನ್ನುವುದು ಬಹುಶಃ ನಿಮ್ಮ ಪ್ರಶ್ನೆಯಾಗಿರಬಹುದು. ಅದಕ್ಕೆ ಉತ್ತರ ಯಾವಾಗ ದೊರೆಯುತ್ತದೆಯೋ ನೋಡಬೇಕು. ಅದು ನಿಜವಾದರೆ ಸಮೂಹ ಸನ್ನಿ ಆಗುವುದು ಯಾಕೆ ಎನ್ನುವ ವಿವರಣೆಯೂ ಕೂಡ ಸಿಗಬಹುದು. ಈ ಕುದುರೆ ಸಂಶೋಧನೆಯ ವಿವರಗಳನ್ನು PLOS 1 ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿತ್ತು.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ.

0: చురుకు చురుకు.
1: ಸೋಂಕಿನ ಶಾಕ್. ಡ್ರೋಸೋಫಿಲಾ ಹಣ್ಣುನೊಣಕ್ಕೂ ಹುಳುಗಳ ಕಾಟ ಇದೆ. ಗುಲಗಂಜಿಗಿಂತ ಪುಟ್ಟದಾದ ಹಣ್ಣುನೊಣದ ಬೆನ್ನನ್ನು ಹಲವು ಹುಳುಗಳು ನೆಲೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಈ ಪರಜೀವಿಗಳು ಹಣ್ಣುನೊಣಗಳನ್ನು ಹುಡುಕಿ ಅವುಗಳ ಬೆನ್ನೇರುವುದು ಹೇಗೆ ಎನ್ನುವ ಗುಟ್ಟು ಈಗ ರಟ್ಟಾಗಿದೆ. ಗಾಳಿಯಲ್ಲಿ ತೇಲುವ ಹುಳುಗಳ ಮೊಟ್ಟೆಗಳು ಹಣ್ಣುನೊಣಗಳ ಮೈಯಲ್ಲಿರುವ ಸ್ಥಾಯಿ ವಿದ್ಯುತ್ ಅರ್ಥಾತ್ ಸ್ಟ್ಯಾಟಿಕ್ ವಿದ್ಯುತ್ತಿನಿಂದ ಸೆಳೆಯಲ್ಪಡುತ್ತವೆಯಂತೆ. ಹೀಗೆ ಗಾಳಿ ಸವಾರಿಯಿಂದ ನೊಣದ ಸವಾರಿಗೆ ಅವು ಬದಲಾಗುತ್ತವೆ. ನೊಣಕ್ಕೆ ಸೋಂಕು ತಗಲುತ್ತದೆಯಂತೆ. ನೊಣದ ಬೆನ್ನು ಹೀಗೆ ಗಾಳಿಯಿಂದ ಹುಳುಗಳ ಮೊಟ್ಟೆಗಳನ್ನು ಸೆಳೆಯುತ್ತಿರುವ ದೃಶ್ಯವನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿಗಳು ವಿಡಿಯೋದಲ್ಲಿ ಸೆರೆಹಿಡಿದಿದ್ದಾರೆ. ಒಣಹವೆ ಒಣ ಚರ್ಮಗಳಲ್ಲಿ ಸ್ಥಾಯಿ ವಿದ್ಯುತ್ ಕೂಡಿಕೊಳ್ಳುವುದು, ಬಾಗಿಲನ್ನು ಮುಟ್ಟಿದಾಗ ಶಾಕ್ ಹೊಡೆಯುವುದು ಗೊತ್ತಷ್ಟೆ. ಈ ವಿದ್ಯುತ್ತು ಸೋಂಕನ್ನು ಆಕರ್ಷಿಸುತ್ತಿರಬಹುದು ಎಂದು ಈ ವಿಡಿಯೋ ಸೂಚನೆ ನೀಡಿದೆ.
2: ಪರಿಸರದ ಗೀಡಿನ ವಿಜ್ಞಾನಿ. ಇದು ಭಾರತದ ಸುಪ್ರಸಿದ್ಧ ಪರಿಸರ ವಿಜ್ಞಾನಿ ಮಾಧವ ಗಾಡಗೀಳರ ಕಥೆ. ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ದ ಗಾಡಗೀಳರು ಕರ್ನಾಟಕದ ಕಾಡುಗಳನ್ನು ಬೇರಾರೂ ಅಧ್ಯಯನ ಮಾಡದಷ್ಟು ಅಧ್ಯಯನ ಮಾಡಿದವರು. ಹೊಸ ಅರಿವು ಮೂಡಿಸಿದವರು. ಕಾಡು ಹಾಗೂ ಜನತೆಯ ನಡುವಿನ ಸಂಬಂಧಗಳು ಎಷ್ಟು ಗಾಢ ಎಂಬುದನ್ನು ಜಗತ್ತಿಗೆ ಮನವರಿಕೆ ಮಾಡಿಕೊಟ್ಟದವರು. ಜನರಿಗೆ ಪ್ರಿಯರಾದ, ಜನಪ್ರಿಯರೂ ಆದ ಈ ವಿಜ್ಞಾನಿ ಇತ್ತೀಚೆಗೆ ತಮ್ಮ 83ನೆಯ ವಯಸ್ಸಿನಲ್ಲಿ ಇದೇ ಜನವರಿ 6ನೆಯ ತಾರೀಕು ನಿಧನರಾದರು. ಕಾಡಗೀಳರು ವಿಜ್ಞಾನಿ ನಿಜ, ಆದರೆ ಎಲ್ಲರಂತಲ್ಲ, ಬಹಳ ವಿಶಿಷ್ಟ ವಿಜ್ಞಾನಿ. ಗಾಡಗೀಳರು ಪ್ರಯೋಗಶಾಲೆಗಿಂತಲೂ ಹೆಚ್ಚಿಗೆ ಕಾಡು ಮೇಡಿನಲ್ಲಿಯೇ ಸಂಶೋಧನೆ ಮಾಡಿದವರು. ಹಕ್ಕಿ ಪ್ರಾಣಿಗಳ ವ್ಯವಹಾರಗಳನ್ನು ನಿಕಟವಾಗಿ ಗಮನಿಸಿ ಅರ್ಥೈಸುತ್ತಿದ್ದರು. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಜೀವಿ ವೈವಿಧ್ಯ ಹಾಗೂ ಈ ಕಾಡುಗಳನ್ನು ಸಂರಕ್ಷಿಸಬೇಕಾದ ಅಗತ್ಯದ ಬಗ್ಗೆ ಬಹಳಷ್ಟು ಒತ್ತಿ ಹೇಳುತ್ತಿದ್ದರು. ಅದಕ್ಕಾಗಿ ಹಲವು ಹೋರಾಟಗಳನ್ನು ಮಾಡಿದ್ದರು.

ಪಶ್ಚಿಮ ಘಟ್ಟಗಳ ಸಂರಕ್ಷಣೆಯ ಬಗ್ಗೆ ಅವರು ತಯಾರಿಸಿದ ವರದಿ ಇಂದಿಗೂ ಚರ್ಚೆಯಲ್ಲಿ ಇದೆ. ಗಾಡಗೀಲರ ಈ ಮಾತು ಕೇವಲ ಒಣಜಂಬವಾಗಿರಲಿಲ್ಲ, ಹೊಸತನ್ನು ಕಲಿಯುವುದರಲ್ಲಿ ಅವರಿಗೆ ಅಪಾರ ಆಸಕ್ತಿ, ಹಾಗೆಯೇ ಓದಿನಲ್ಲಿಯೂ ಅಪಾರ ಆಸಕ್ತಿ. ತಂದೆಯ ಜೊತೆಗೆ ಆಗಾಗ್ಗೆ ಕಾಡಿಗೆ ಹೋಗಿ ಪಕ್ಷಿ ವೀಕ್ಷಣೆಯಲ್ಲಿ ತೊಡಗಿರುತ್ತಿದ್ದರಂತೆ. ಹಾಗೊಂದು ಸಂದರ್ಭದಲ್ಲಿ ನಡೆದ ಕಥೆಯನ್ನು ಅವರು ತಮ್ಮ ಆತ್ಮಕಥೆಯಲ್ಲಿ ವಿವರಿಸಿದ್ದಾರೆ. ಗಾಡಗೀಲರ ಮನೆ ಪುಣೆಯ ನಗರದಲ್ಲಿತ್ತು. ಇವರ ಮನೆಯ ಮುಂದೆ ಹಾದು ಹೋಗಿದ್ದ ವಿದ್ಯುತ್ ತಂತಿಯ ಮೇಲೆ ಹಕ್ಕಿಗಳು ಬಂದು ಕೂರುತ್ತಿದ್ದವು. ಹೀಗೆ ಬರುತ್ತಿದ್ದ ಹಕ್ಕಿಗಳಲ್ಲಿ ಕಳ್ಳಿಪೀರಿ ಎನ್ನುವ ನೊಣ ಹಿಡುಕ ಬಹಳ ಬಿದ್ದವು. ನೋಡಲು ಚಂದವಿರುತ್ತಿದ್ದರಿಂದ ಇವನ್ನು ದಿನವೂ ಗಮನಿಸುತ್ತಿದ್ದರು. ಈ ಹಕ್ಕಿಗಳಿಗೆ ಉದ್ದನೆಯ ಬಾಲ ಇರುತ್ತಿತ್ತು. ಬಾಲದ ಮಧ್ಯೆ ಒಂದು ಕಡ್ಡಿಯಂತೆ ಉದ್ದನೆಯ ಗರಿಯೂ ಇರುತ್ತಿತ್ತು. ಒಮ್ಮೆ ಹೀಗೆ ನೋಡುತ್ತಿದ್ದಾಗ ತಂತಿಯ ಮೇಲೆ ಬಂದು ಕುಳಿತ ಹಕ್ಕಿಗಳಲ್ಲಿ ಒಂದರಲ್ಲಿ ಈ ಕಡ್ಡಿ ಕಾಣಲಿಲ್ಲ. ಆಗ ಮಾಧವರು ತಮ್ಮ ತಂದೆಗೆ ಅದನ್ನು ತೋರಿಸಿ, ಅದೇಕೆ ಹಾಗೆ, ಅದರ ಆ ಗರಿ ಬಿದ್ದು ಹೋಗಿರಬಹುದೇ ಎಂದು ಕೇಳಿದರಂತೆ. ಅದಕ್ಕೆ ಅವರ ತಂದೆ, ನನಗೂ ಗೊತ್ತಿಲ್ಲ, ಅದು ಯಾಕೆ ಅಂತ ತಿಳಿಯಬೇಕು ಎಂದರೆ ಸಲೀಂ ಅಲಿ ಅವರನ್ನೇ ಕೇಳಬೇಕು. ಸಲೀಂ ಅಲಿ ಗೊತ್ತಲ್ಲ, ಸುಪ್ರಸಿದ್ಧ ಪಕ್ಷಿ ತಜ್ಞ. ಆಗ ಅವರು ಮುಂಬಯಿಯ ಬಾಂಬೆ ನ್ಯಾಚುರಲ್ ಹಿಸ್ಟ್ರೀಸ್ ಸೊಸೈಟಿಯ ಅಧ್ಯಕ್ಷರಾಗಿದ್ದರು. ಪಕ್ಷಿ ತಜ್ಞ ಎಂದು ಹೆಸರು ಪಡೆದಿದ್ದರು. ಅವರು ಬರೆದಿದ್ದ ಬುಕ್ ಆಫ್ ಇಂಡಿಯನ್ ಬರ್ಡ್ಸ್ ಮಾಧವರ ತಂದೆಯಂಥ ಪಕ್ಷಿ ವೀಕ್ಷಕರಿಗೆ ಬೈಬಲ್ ಎನ್ನಿಸಿತ್ತು. ಹೀಗಾಗಿ ಮಾಧವರ ತಂದೆ ಆ ಮಾತು ಹೇಳಿದ್ದರು. ಆದರೆ ಮಾಧವರ ಆಸಕ್ತಿ ಎಷ್ಟಿತ್ತು ಎಂದರೆ ಕೂಡಲೇ ಒಂದು ಪೋಸ್ಟ್ ಕಾರ್ಡ್ ಕೊಂಡು ಸಲೀಂ ಅಲಿ ಅವರಿಗೆ ಪತ್ರ ಬರೆದೇ ಬಿಟ್ಟರು. ಸಲೀಂ ಅಲಿ ಅವರು ಇದು ಯಾರೋ ಹುಡುಗನ ಪತ್ರ ಅಂತ ಅವಗಣಿಸದೆ ಉತ್ತರವನ್ನು ಕೊಟ್ಟಿದರು. ಅದು ಋತುವಿಗೆ ತಕ್ಕನಾಗಿ ಆಗುವ ಬದಲಾವಣೆ. ಆ ಜಾಗದಲ್ಲಿ ಮತ್ತೆ ಗರಿ ಹುಟ್ಟುತ್ತದೆ, ಗಮನಿಸುತ್ತಿರು ಅಂತ. ಈ ಘಟನೆ ಮಾಧವ ಗಾಳಗೀಳರಿಗೆ ಪಕ್ಷಿಯ ಗೀಳನ್ನು ಹಿಡಿಸಿತ್ತಷ್ಟೇ ಅಲ್ಲ, ಮುಂದೆ ಪರಿಸರದ ಪ್ರತಿಯೊಂದು ವಿದ್ಯಮಾನವನ್ನು ಕೂಲಂಕಷ್ಟವಾಗಿ ನೋಡಲು ನೆರವಾಯಿತು. ಹಾ, ಹಲವು ವರ್ಷಗಳ ನಂತರ ತನಗಿಂತ 16 ವರ್ಷ ಹಿರಿಯರಾಗಿದ್ದ ಸಲೀಂ ಅಲಿ ಅವರ ಜೊತೆಗೆ ಅವರು ಸಹೋದ್ಯೋಗಿಯಾಗಿ ಸಂಶೋಧನೆಯನ್ನು ಗಾಡಗೀಳರು ಮಾಡಿದರು ಎನ್ನುವುದು ಎಲ್ಲರಿಗೂ ಪ್ರೇರಣೆಯಾಗಬೇಕು. ಪಶ್ಚಿಮ ಘಟ್ಟಗಳಲ್ಲಿ ಇರುವ ಜೀವಗಳ ವೈವಿಧ್ಯ ಹಾಗೂ ಅವುಗಳೆಷ್ಟು ಮುಖ್ಯ ಎನ್ನುವುದನ್ನು ಜಗತ್ತಿಗೆ ಮನದಷ್ಟು ಮಾಡಿದವರಲ್ಲಿ ಮಾಧವ ಗಾಡಗೀಳರ ಹೆಸರು ಮೊದಲನೆಯದು. ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಅರಿವನ್ನು ಅವರು ಮೂಡಿಸಿದ್ದರು. ಇದರೊಟ್ಟಿಗೆ ಅಲ್ಲಿನ ಸಮಾಜದ ಓರೆಕೋರೆಗಳ ಬಗ್ಗೆಯೂ ತಲೆ ಕೆಡಿಸಿಕೊಂಡಿದ್ದರು. ಜನರ ಜೊತೆಗೆ ಬಹಳ ಆತ್ಮೀಯತೆಯಿಂದ ಒಡನಾಡುತ್ತಿದ್ದರು. ಅವರ ಬಗ್ಗೆ ಉತ್ತರ ಕನ್ನಡದ ಒಬ್ಬ ರೈತ ಹೀಗೆ ಹೇಳಿದ್ದರಂತೆ, ಇವರು ವಿಜ್ಞಾನಿ ಅಂತ ಗೊತ್ತೇ ಆಗುವುದಿಲ್ಲ, ನಮ್ಮ ಹಾಗೆಯೇ ಲುಂಗಿ ಉಟ್ಟುಕೊಂಡು, ನಮ್ಮ ಹಾಗೆಯೇ ಚಾಪೆಯ ಮೇಲೆ ಮಲಗಿ, ನಮ್ಮ ಹಾಗೆಯೇ ಇದ್ದಿಲಿನಲ್ಲಿ ಹಲ್ಲುಜ್ಜುತ್ತಾರೆ, ವಿಜ್ಞಾನಿ ಅಂತ ಹೇಗೆ ಹೇಳುವುದು. ರೈತರಿಗೆ ಅವರು ಹೀಗೆ ಆಪ್ತರಾಗಿದ್ದರು. ಒಮ್ಮೆ ಗಾಡಗೀಳರು ಕಾಡಿನಂಚಿನಲ್ಲಿದ್ದ ಒಂದು ಊರಿಗೆ ಅಧ್ಯಯನಕ್ಕಾಗಿ ಹೋಗಿದ್ದರಂತೆ. ಆಗ ಎಲ್ಲೆಂದರಲ್ಲಿ ನೀರು ಸಿಗುತ್ತಿರಲಿಲ್ಲ, ಊರಲ್ಲಿ ಯಾವ ಮನೆಯಲ್ಲಿಯಾದರೂ ಕೇಳಿ ಕುಡಿಯಬೇಕಿತ್ತು. ಇವರು ಹೋಗಿದ್ದ ಕಡೆಯಲ್ಲಿ ಮನೆಗಳಿರಲಿಲ್ಲ, ಒಂದು ದೇವಾಲಯವಷ್ಟೇ ಇತ್ತು, ಅಲ್ಲೊಂದು ಬಾವಿ, ಅದರ ನೀರನ್ನು ಕುಡಿಯಲು ಹೋದರಂತೆ. ಪೂಜಾರಿಯ ಬಳಿ ವಿಚಾರಿಸಿದಾಗ ಆತ ಕೇಳಿದ ಮೊದಲ ಪ್ರಶ್ನೆ, ನಿಮ್ಮ ಜಾತಿ ಯಾವುದು? ನೀವು ಬ್ರಾಹ್ಮಣರೇ, ಹಾಗಿದ್ದರೆ ಮಾತ್ರ ನೀರು ಸೇದಿ ಕುಡಿಯಬಹುದು, ತಮ್ಮ ಜಾತಿಯನ್ನು ಹೇಳಿ ದಾಹವನ್ನು ತೀರಿಸಿಕೊಳ್ಳಬಹುದಿತ್ತು. ಆದರೆ ಹೀಗೆ ಜೀವಕ್ಕೆ ಅಗತ್ಯವಾದ ನೀರಿಗೂ ಜಾತಿಯನ್ನು ತಳುಕಿ ಹಾಕಿದ್ದ ಗಾಡಗೀಳರಿಗೆ ಸರಿ ಅನ್ನಿಸಲಿಲ್ಲ. ಅಲ್ಲಿ ನೀರನ್ನು ಕುಡಿಯದೆಯೇ ಹಿಂದೆ ಮರಳಿದೆವು. ಅಂತಹ ಪರಿಸರ ಸಂತ ಎಂದೇ ಹೆಸರು ಗಳಿಸಿದ ಮಾಧವ ಗಾಡಗೀಳರು ಇನ್ನಿಲ್ಲ ಎನ್ನುವುದು ವಿಷಾದದ ಸಂಗತಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಡಯಾಬಿಟಿಕ್ ರೆಟಿನೋಪತಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, KLE ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರು ಬೆಳಗಾವಿಯ ನೇತ್ರ ತಜ್ಞರು ಹಾಗೂ ರೆಟಿನಾ ಸರ್ಜನ್ ಆದ ಡಾಕ್ಟರ್ ವಿಶಾಲ್ ಕಾಕಣ್ಕಿ. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಸರ್, ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಇವತ್ತಿನ ವಿಷಯ ಡಯಾಬಿಟಿಕ್ ರೆಟಿನೋಪತಿ. ಈ ಒಂದು ವಿಷಯದ ಕುರಿತು ಪ್ರಾರಂಭ ಮಾಡೋಣ. ಡಯಾಬಿಟಿಕ್ ರೆಟಿನೋಪತಿ ಎಂದರೇನು? ಅಲ್ಲಿಂದ
1: ಡಯಾಬಿಟೀಸ್ನಿಂದ ಕಣ್ಣಿನ ಹಿಂಭಾಗದಲ್ಲಿರುವ ರೆಟಿನಾದ ಸಣ್ಣ ರಕ್ತನಾಳಗಳಿಗೆ ಹಾನಿಯಾಗುವ ಸ್ಥಿತಿಯನ್ನು ಡಯಾಬಿಟಿಕ್ ರೆಟಿನೋಪತಿ ಎಂದು ಕರೆಯುತ್ತೇವೆ. ರೆಟಿನಾ ಅಂದರೇನು? ಸೊ ರೆಟಿನಾ ಅಂದರೆ ಕಣ್ಣಿನ ಒಂದು ಹಿಂದಿನ ಭಾಗದಲ್ಲಿರುವ ಒಂದು ಸ್ಕ್ರೀನ್. ಸೊ ಯಾವ ಚಿತ್ರಗಳನ್ನು ನಾವು ನೋಡ್ತೀವಿ ಅದೆಲ್ಲ ಬಂದು ಆ ಸ್ಕ್ರೀನ್ ಮೇಲೆ, ರೆಟಿನಾ ಮೇಲೆ ಬಂದು ಬೀಳುತ್ತೆ. ಸೊ ರಕ್ತದಲ್ಲಿನ ಸಕ್ಕರೆ ದೀರ್ಘಕಾಲ ಹೆಚ್ಚಿದರೆ ಈ ರಕ್ತನಾಳಗಳು, ರೆಟಿನಾದಲ್ಲಿ ಇರುವ ರಕ್ತನಾಳಗಳು ದುರ್ಬಲವಾಗಿ ಸೋರಿಕೆ ಅಥವಾ ಮುಚ್ಚುವಿಕೆ ಉಂಟಾಗಿ ದೃಷ್ಟಿಗೆ ಹಾನಿಯಾಗಬಹುದು. ಇದಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಎಂದು ನಾವು ಕರೆಯುತ್ತೇವೆ.
0: ಅಂತ ಸಂದರ್ಭದಲ್ಲಿ ಡಯಾಬಿಟೀಸ್ ಇರುವವರಲ್ಲಿ ಕಣ್ಣಿನ ಸಮಸ್ಯೆಗಳು ಉಂಟಾಗಲು ಪ್ರಮುಖ ಕಾರಣ, ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
1: ಶ್ಯೂರ್. ಮುಖ್ಯ ಕಾರಣ ದೀರ್ಘಕಾಲ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣದಲ್ಲಿ ಇರದಿರುವುದು, ಜೊತೆಗೆ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್ ಅಂದರೆ ಒಬೆಸಿಟಿ, ಧೂಮಪಾನ ಮತ್ತು ಡಯಾಬಿಟೀಸ್ನ ಅವಧಿಯು ಅಪಾಯವನ್ನು ಹೆಚ್ಚಿಸಬಹುದು.
0: ಡಯಾಬಿಟೀಸ್ನಿಂದ ಕಣ್ಣಿನ ಯಾವ ಭಾಗ ಬಹಳ ಜಾಸ್ತಿ ಪರಿಣಾಮವಾಗುತ್ತೆ, ಅದರ ಬಗ್ಗೆ ಸ್ವಲ್ಪ?
1: ಎಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಭಾಗ ಅಫೆಕ್ಟ್ ಆಗೋದು ಅಂದರೆ ರೆಟಿನಾ. ಸೊ ರೆಟಿನಾ ಪ್ರಮುಖವಾಗಿ ಪರಿಣಾಮಕ್ಕೊಳಗಾಗುತ್ತದೆ. ಇದರ ಜೊತೆಗೆ ಮೆಕ್ಯುಲಾ, ಮೆಕ್ಯುಲಾ ಅಂದರೆ ರೆಟಿನಾದ ಸೆಂಟರ್ ಭಾಗ, ಅದು ತುಂಬ ಸೆನ್ಸಿಟಿವ್ ಇರುತ್ತೆ ಮತ್ತು ಅದು ರೆಟಿನಾದಲ್ಲಿ ಎಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಭಾಗ, ಅದರಿಂದ ನಾವು ನೋಡ್ತೀವಿ. ಸೊ ಮೆಕ್ಯುಲಾ ದೃಷ್ಟಿಗೆ ಸಹಾಯ ಮಾಡುವ ಭಾಗ, ಅದು ಊದಿಕೊಳ್ಳಬಹುದು. ಡಯಾಬಿಟೀಸ್ನಿಂದ ಕಣ್ಣಿನ ಪೊರೆ ಮತ್ತು ಕಣ್ಣಿನ ಪ್ರೆಷರ್, ಈಗ ಹೇಗೆ ಬಿ ಪಿ ಇರುತ್ತೆ ಹಾಗೆ ಕಣ್ಣಿನ ಪ್ರೆಷರು ಇರುತ್ತೆ, ಇಂಟ್ರಾಕ್ಯುಲರ್ ಪ್ರೆಷರ್ ಅಂತೀವಿ ನಾವು. ಸೊ ಅದು ಹೆಚ್ಚಿಗೆ ಆದರೆ ಅದಕ್ಕೆ ಗ್ಲಾಕೋಮಾ ಅಂತೀವಿ. ಸೊ ಅದು ಕೂಡ ಆಗಬಹುದು. ಸೊ ಮೇನ್ ಅಫೆಕ್ಟ್ ಆಗೋದು ರೆಟಿನಾ, ಕ್ಯಾಟ್ರಾಕ್ಟ್ ಆಗಬಹುದು ಮತ್ತು ಗ್ಲಾಕೋಮಾ ಆಗಬಹುದು.
0: ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ಸರ್, ಈಗ ಡಯಾಬಿಟೀಸ್ ಇರುವವರು ಎಲ್ಲರಿಗೂ ಡಯಾಬಿಟಿಕ್ ರೆಟಿನೋಪತಿ ಆಗುತ್ತಾ, ಅದ್ರ ಬಗ್ಗೆ ತಿಳಿಸಿ.
1: ಇಲ್ಲ, ಪ್ರತಿಯೊಬ್ಬರಿಗೂ ಉಂಟಾಗುವುದಿಲ್ಲ. ಆದರೆ ಡಯಾಬಿಟೀಸ್ ಎಷ್ಟು ವರ್ಷಗಳಿಂದ ಇದೆ, ಸಕ್ಕರೆ ಎಷ್ಟು ಚೆನ್ನಾಗಿ ನಿಯಂತ್ರಣದಲ್ಲಿದೆ, ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಇತರ ಆರೋಗ್ಯ ಸಮಸ್ಯೆಗಳು ಹೇಗಿವೆ ಎಂಬುದರ ಮೇಲೆ ಅಪಾಯ ಬದಲಾಗುತ್ತದೆ.
0: ಈಗ ರಕ್ತದೊತ್ತಡದ ಬಗ್ಗೆ ತಾವು ಹೇಳಿದ್ರೆ, ಅಲ್ಲೇ ಒಂದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಾಗುವುದರಿಂದ ಕಣ್ಣಿನ ರಕ್ತನಾಳಗಳಿಗೆ ಹೇಗೆ ಹಾನಿಯಾಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಹೆಚ್ಚಿನ ಸಕ್ಕರೆ ದೀರ್ಘಕಾಲ ಇದ್ದಾಗ ರಕ್ತನಾಳಗಳು ಅಂದರೆ ಬ್ಲಡ್ ವೆಸಲ್ಸ್ ಇಂದ ರೆಟಿನಾ ಔತರದ ಗೋಡೆ ಅಂದರೆ ಬ್ಲಡ್ ವೆಸಲ್ ವಾಲ್ ಅದು ದುರ್ಬಲವಾಗಬಹುದು, ಅದು ವೀಕ್ ಆಗುತ್ತೆ. ಇದರಿಂದ ರಕ್ತ ಅಥವಾ ದ್ರವ ಸೋರಿಕೆಯಾಗಬಹುದು ಅಥವಾ ರಕ್ತನಾಳಗಳು ಮುಚ್ಚಿಕೊಳ್ಳಬಹುದು, ಅಂದರೆ ಬ್ಲಾಕೇಜ್ ಅಂಡ್ ಲೀಕೇಜ್ ಎರಡೂ ಆಗಬಹುದು. ರೆಟಿನಾಕ್ಕೆ ಬೇಕಾದ ಆಕ್ಸಿಜನ್ ಆಮ್ಲಜನಕ ಸರಿಯಾಗಿ ಸಿಗದಿದ್ದಾಗ ದೇಹ ಏನು ಮಾಡುತ್ತೆ, ಕಾಂಪೆನ್ಸೇಟರಿ ಅಂತ ಹೊಸ ಆದರೆ ವೀಕ್ ಫ್ರಜೈಲ್ ದುರ್ಬಲವಾದ ರಕ್ತನಾಳಗಳನ್ನು ಬೆಳೆಸಬಹುದು. ಈ ದುರ್ಬಲ ರಕ್ತನಾಳಗಳು ಇವು ಸುಲಭವಾಗಿ ರಕ್ತಸ್ರಾವ ಮಾಡಬಹುದು.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಡಯಾಬಿಟಿಕ್ ರೆಟಿನೋಪತಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ವಿಶಾಲ್ ಕಾಕಣ್ಕಿ ಅವರು. ಸರ್, ಈಗ ಎಷ್ಟು ವರ್ಷಗಳಿಂದ ಡಯಾಬಿಟೀಸ್ ಇರುವವರಿಗೆ ಡಯಾಬಿಟಿಕ್ ರೆಟಿನೋಪತಿಯ ಅಪಾಯ ಹೆಚ್ಚಾಗುತ್ತೆ, ಅದರ ಬಗ್ಗೆ ತಿಳಿಸಬಹುದಾ?
1: ಖಂಡಿತವಾಗಿ ಡಯಾಬಿಟೀಸ್ನ ಅವಧಿ ಹೆಚ್ಚಾದಂತೆ ಅಪಾಯವು ಹೆಚ್ಚಾಗುತ್ತದೆ, ಇದು ತುಂಬಾ ಇಂಪಾರ್ಟೆಂಟ್. ಆದರೆ ಇಷ್ಟು ವರ್ಷಗಳಾದ ಮೇಲೆ ಮಾತ್ರ ರೆಟಿನೋಪತಿ ಬರುತ್ತದೆ, ಇದು ನಿರ್ದಿಷ್ಟ ನಿಯಮವಲ್ಲ. ಆದ್ದರಿಂದ ಡಯಾಬಿಟೀಸ್ ಪತ್ತೆ ಆದಾಗಿಂದಲೇ ವೈದ್ಯರ ಸಲಹೆಯಂತೆ ಕಣ್ಣಿನ ತಪಾಸಣೆ

0: ಮಾಡಿಸಿಕೊಳ್ಳುವುದು ತುಂಬಾ ಅಗತ್ಯ. ಆದರೆ ಯೂಶಲಿ ಒಂದು 10 ಇಯರ್ಸ್, 10 ವರ್ಷ, 15 ವರ್ಷ ಆದ ಮೇಲಂತೂ ಸಣ್ಣ ಪ್ರಮಾಣದಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಇದ್ದೇ ಇರುತ್ತೆ ಯೂಶಲಿ.
1: ಇವತ್ತಿನ ಈ ವಿಷಯ ಡಯಾಬಿಟಿಕ್ ರೆಟಿನೋಪತಿ, ಅದ್ರ ಬಗ್ಗೆ ನಾವು ಮಾತನಾಡ್ತಿದ್ವಿ, ವಿವರವಾದ ಮಾಹಿತಿ ಸಿಕ್ತು. ಆದರೆ ಈಗ ಲಕ್ಷಣದ ಬಗ್ಗೆ, ಪ್ರಾರಂಭಿಕ ಲಕ್ಷಣಗಳು, ಇನಿಷಿಯಲ್ ಸಿಂಪ್ಟಮ್ಸ್ ಆಫ್ ಡಯಾಬಿಟಿಕ್ ರೆಟಿನೋಪತಿ ಏನು, ಅದ್ರ ಬಗ್ಗೆ ತಿಳಿಸಬಹುದಾ?
0: ಆರಂಭದಲ್ಲಿ ಬಹಳ ಬಾರಿ ಯಾವುದೇ ಲಕ್ಷಣವೂ ಇರುವುದಿಲ್ಲ. ನಂತರ ದೃಷ್ಟಿ ಮಸುಕಾಗುವುದು, ಓದಲು ಕಷ್ಟವಾಗುವುದು, ಕಪ್ಪು ಚುಕ್ಕೆಗಳು ಅಂದ್ರೆ ಫ್ಲೋಟರ್ಸ್ ಅಥವಾ ಹಾರುವ ವಸ್ತುಗಳಂತೆ, ದೀಸ್ ಆರ್ ಕಾಲ್ಡ್ ಆಸ್ ಫ್ಲೋಟರ್ಸ್, ಕಾಣುವುದು, ದೃಷ್ಟಿಯಲ್ಲಿ ಏರಿಳಿತ ಆಗುವುದು ಮುಂತಾದ ಲಕ್ಷಣಗಳು ಕಾಣಿಸಬಹುದು. ಆದರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಏನು ಲಕ್ಷಣಗಳು ಇರುವುದಿಲ್ಲ.
1: ಸರ್, ದೃಷ್ಟಿ ಕಮ್ಮಿ ಆಗುವುದು ಅಥವಾ ಕಣ್ಣಿನ ಮುಂದೆ ಕತ್ತಲು, ಅಂತ ಸಂದರ್ಭದಲ್ಲಿ ಏನ್ ಮಾಡಬಹುದು?
0: ಹೌದು, ದೃಷ್ಟಿ ಕಮ್ಮಿ ಆಗುವುದು ಅಥವಾ ನಿಮ್ಮ ಕಣ್ಣು ಮುಂದೆ ವಸ್ತುಗಳು ಹಾರಾಡುವುದು, ಆ ಫ್ಲೋಟರ್ಸ್ ಅಂತಾರಲ್ಲ ಆ ಟೈಪ್ ಆದರೆ, ಇಮಿಡಿಯೇಟ್ಲಿ ಹೋಗಿ ನಾವು ನೇತ್ರ ತಜ್ಞ ಅಥವಾ ಮೋರ್ ಸ್ಪೆಸಿಫಿಕ್ಲಿ ರೆಟಿನಾ ತಜ್ಞರಿಗೆ ತೋರಿಸಿ ಚೆಕಪ್ ಮಾಡಿಸೋದು ಒಳ್ಳೇದು.
1: ತಪಾಸಣೆ ಬಗ್ಗೆ ತಾವು ಹೇಳಿದ್ರೆ, ಈಗ ಡಯಾಬಿಟೀಸ್ ಇರುವವರಿಗೂ ಸಾಮಾನ್ಯವಾಗಿ ಎಷ್ಟು ಬಾರಿ ಅವರು ಚೆಕಪ್ ಅನ್ನು ಮಾಡಿಸ್ಕೋಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
0: ಅವರು ಯೂಶಲಿ ಅದು ವರ್ಷಕ್ಕೊಮ್ಮೆ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಆದರೆ ಇದು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಅದು ಡಯಾಬಿಟಿಕ್ ರೆಟಿನೋಪತಿ ಯಾವ ಸ್ಟೇಜಲ್ಲಿದೆ, ಯಾವ ಹಂತದಲ್ಲಿದೆ, ಅದರ ಮೇಲೆ ಡಿಪೆಂಡ್. ಸೊ ಆಮೇಲೆ ಬೇರೆ ಕೋಮೋರ್ಬಿಡಿಟೀಸ್ ಆರ್ ಬೇರೆ ಕಂಡೀಷನ್ಸ್ ಡಯಾಬಿಟೀಸ್ ಜೊತೆಗೆ, ಅಂದರೆ ಹೈಪರ್ ಟೆನ್ಷನ್, ರಕ್ತದೊತ್ತಡ, ಕೊಲೆಸ್ಟ್ರಾಲ್, ಇದು ಹೇಗಿದೆ, ಕಿಡ್ನಿ ಕಂಡೀಷನ್ನು, ಓಕೆ, ಇದು ಹೇಗಿದೆ, ಅದರ ಮೇಲೆ ಡಿಪೆಂಡ್. ಸೊ ವರ್ಷಕ್ಕೊಮ್ಮೆ ಚೆಕಪ್ ಮಾಡಿಸ್ಕೊಳ್ಳೋದು ಉತ್ತಮ. ಆದರೆ ಬೇರೆ ಪ್ರಾಬ್ಲಮ್ ಇತ್ತು ಅಂತಂದರೆ, ಅಥವಾ ಸಿವಿಯರ್ ಸ್ಟೇಜಲ್ಲಿ ಇತ್ತು ಡಯಾಬಿಟಿಕ್ ರೆಟಿನೋಪತಿ ಅಂದರೆ, 6 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಅಥವಾ ನಿಮ್ಮ ನೇತ್ರ ತಜ್ಞರು ರೆಟಿನಾ ತಜ್ಞರು ಸಲಹೆ ಮಾಡಿದಂತೆ ಅದನ್ನೇ ಚೆಕಪ್ ಮಾಡಿಸ್ಕೋತಾ ಇರಬೇಕು.
1: ಸರ್, ಡಾಕ್ಟರ್ ಸರ್, ಈಗ ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ನಾವು ಮಾತನಾಡುವಾಗ, ನಮ್ಮ ಭಾರತ ದೇಶ ಡಯಾಬಿಟೀಸ್ ಕ್ಯಾಪಿಟಲ್ ಆಗ್ತಾ ಬರ್ತಾ ಇದೆ, ಅಂತ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇತ್ತೀಚಿನ ದಿನಗಳಲ್ಲಿ ಬಹಳ ಜಾಸ್ತಿ ಆಗ್ತಾ ಬರ್ತಾ ಇದೆ, ವಾಟ್ ವುಡ್ ಬಿ ದ ರೀಸನ್?
0: ಈಗ ಡಯಾಬಿಟೀಸ್ ಮೇನ್ ರೀಸನ್ ಅಂತಂದ್ರೆ ನಿಮ್ದು ಬ್ಯಾಡ್ ಲೈಫ್ ಸ್ಟೈಲ್ ಅಂತೀವಿ ನಾವು, ಅಂತಂದ್ರೆ ನಿಮ್ದು ದಿನನಿತ್ಯ ದಿನಚರಿ ನಿಮ್ದು, ಅಂದರೆ ವಾಕಿಂಗ್ ಕಡಿಮೆ, ಎಕ್ಸಸೈಸ್ ಕಡಿಮೆ, ಆಮೇಲೆ ಜಂಕ್ ಫುಡ್ ತಿನ್ನೋದು, ಓಕೆ, ಸೊ ಪಿಜ್ಜಾ, ಬರ್ಗರು, ಇದು ಜಾಸ್ತಿ ಕೊಲೆಸ್ಟ್ರಾಲ್ ಇದ್ದ ಫುಡ್ ಅಂತ ತಿನ್ನೋದು ಇದರಿಂದ, ಆಮೇಲೆ ಜೆನೆಟಿಕಲಿ ಆಲ್ಸೋ ಇಂಡಿಯನ್ಸ್ ಜಾಸ್ತಿ ಪ್ರೋನ್ ಇದ್ದಾರೆ ಫಾರ್ ಡಯಾಬಿಟೀಸ್. ಸೊ ಇದೆಲ್ಲ ಕಾರಣದಿಂದ ಡಯಾಬಿಟೀಸ್, ಇಂಡಿಯಾ ಹ್ಯಾಸ್ ಬಿಕಮ್ ದ ಡಯಾಬಿಟೀಸ್ ಕ್ಯಾಪಿಟಲ್. ಸೊ ಡಯಾಬಿಟೀಸ್ ಹೇಗೆ, ಇಟ್ ಇಸ್ ಅ ಸಿಸ್ಟಮಿಕ್ ಡಿಸಾರ್ಡರ್ ಆರ್ ಇಟ್ ಇಸ್ ಕಾಲ್ಡ್ ಎಸ್ ಅ ಸ್ಮಾಲ್ ವೆಸಲ್ ಡಿಸೀಸ್. ಅಂದರೆ ಕಿಡ್ನಿನೂ ಅಫೆಕ್ಟ್ ಮಾಡಬಹುದು, ಹಾರ್ಟನ್ನು ಅಫೆಕ್ಟ್ ಮಾಡಬಹುದು, ಅದೇ ತರ ಕಣ್ಣಲ್ಲಿ ರೆಟಿನಾನ ಅಫೆಕ್ಟ್ ಮಾಡಬಹುದು. ಸೊ ರೆಟಿನಾ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಓಕೆ, ಸೊ ಅದರಲ್ಲಿನೂ ರಕ್ತನಾಳಿ ಇದ್ದೇ ಇರುತ್ತೆ. ಸೊ ಸ್ಮಾಲ್ ವೆಸಲ್ ಡಿಸೀಸ್ ಅಂದರೆ ಅದು ಸ್ಮಾಲ್ ವೆಸಲ್ನ ಅಫೆಕ್ಟ್ ಮಾಡಿ, ಅದನ್ನು ಬ್ಲಾಕ್ ಮಾಡಿ ಅಥವಾ ಲೀಕೇಜ್ ಮಾಡಿ ಇದರಲ್ಲಿ ರೆಟಿನಾದಲ್ಲಿ ಇದನ್ನು ಮಾಡೋದು, ಡ್ಯಾಮೇಜ್ ಮಾಡೋದು ಅಥವಾ ರಕ್ತಸ್ರಾವ ಮಾಡೋದು ಅಥವಾ ರೆಟಿನಾ ಊದಿಕೊಳ್ಳೋದು, ಇದೆಲ್ಲ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಸೊ ಡಯಾಬಿಟೀಸ್ ಯಾರಿಗಿರುತ್ತೆ ಅವರು ದೇ ಶುಡ್ ಟೇಕ್ ಕೇರ್ ಆಫ್ ದೇರ್ ಐಸ್, ಅಂದರೆ ಕಣ್ಣಿನ ಅವರು ಕಾಳಜಿ ತಗೋಬೇಕು, ಮತ್ತು ಫ್ರೀಕ್ವೆಂಟ್ ಸ್ಕ್ರೀನಿಂಗ್ ಚೆಕಪ್, ಫಂಡಸ್, ಡೈಲೇಟೆಡ್ ಫಂಡಸ್ ಚೆಕಪ್ ಅಂತೀವಿ ನಾವು. ಸೊ ಅದನ್ನು ರೆಗ್ಯುಲರ್ಲಿ, ನಿಮಗೆ ಪ್ರಾಬ್ಲಮ್ ಇರಲಿ ಬಿಡಲಿ, ಚೆನ್ನಾಗಿ ಕಾಣಲಿ ಅವ್ರ ಪ್ರಾಬ್ಲಮ್ ಇರಲಿ, ನೀವು ಚೆಕಪ್ ಸ್ಕ್ರೀನಿಂಗ್ ಮಾಡಿಸ್ಕೋತಾ ಇರಬೇಕು. ಇದು ಎಲ್ಲ ಫಿಸಿಷಿಯನ್ಸ್ ಕೂಡ, ಅಂದರೆ ಡಯಾಬಿಟಾಲಜಿಸ್ಟ್ ಕೂಡ ಇದನ್ನು ಸ್ಟ್ರೆಸ್ ಮಾಡಿ, ಇದಕ್ಕೆ ಒತ್ತಡ ಹಾಕಿ ಪೇಷಂಟ್ಗಳಿಗೆ ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಆದ ಮೇಲೆ ಅವರು ಫಂಡಸ್ ಎಕ್ಸಾಮಿನೇಷನ್ ಫ್ರಮ್ ಆಫ್ಥಲ್ಮಾಲಜಿಸ್ಟ್ ಆರ್ ಬೆಟರ್ ರೆಟಿನಾ ಸ್ಪೆಷಲಿಸ್ಟ್ ಕಡೆಯಿಂದ ಮಾಡಿಸೋದು ಒಳ್ಳೇದು.
1: ಡಾಕ್ಟರ್ ಸರ್, ತಾವು ನೇತ್ರ ತಜ್ಞರು ಹಾಗೂ ರೆಟಿನಾ ಸರ್ಜನ್, ಅಂತ ಸಂದರ್ಭದಲ್ಲಿ ಡಯಾಬಿಟೀಸ್ ನಮ್ಮ ಭಾರತ ದೇಶದಲ್ಲಿ ಬರೇ ಒಂದು ಹಿರಿಯ ವಯಸ್ಸಿನವರಿಗೆ ಮಾತ್ರ ಅಲ್ಲ, ಚಿಕ್ಕ ಮಕ್ಕಳಿಗೂ ಆಗುತ್ತೆ. ಅಂತ ಸಂದರ್ಭದಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಮಕ್ಕಳಲ್ಲಿಯೂ ಕಂಡು ಬರಬಹುದಾ?
0: ಬರಬಹುದು. ಅದು ನಾ ಹೇಳಿದ ಹಾಗೆ ಇಟ್ ಡಿಪೆಂಡ್ಸ್ ಆನ್ ಅದು ಎಷ್ಟು ದಿನದಿಂದ ಡಯಾಬಿಟೀಸ್ ಇದೆ, ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಆಮೇಲೆ ಕೋಮೋರ್ಬಿಡಿಟೀಸ್, ಹೈಪರ್ ಟೆನ್ಷನ್ನು, ಆಮೇಲೆ ಒಬೆಸಿಟಿ, ಎನಿಮಿಯಾ, ಕಿಡ್ನಿ ಪ್ರಾಬ್ಲಮ್ಮು, ಇದು ಇದ್ರೆ ಡಯಾಬಿಟಿಕ್ ರೆಟಿನೋಪತಿ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಯೂಶಲಿ ಏನಾಗುತ್ತೆ, ಟೈಪ್ 1 ಡಯಾಬಿಟೀಸ್ ಮಕ್ಕಳಲ್ಲಿರೋದು, ಟೈಪ್ 1 ಡಯಾಬಿಟೀಸ್, ಇದರಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಒಂದು ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಗಬಹುದು, ಆದರೆ ಅದು ಬರೋ ಚಾನ್ಸ್ ಇದೆ. ಸೊ ವರ್ಷಕ್ಕೊಮ್ಮೆ ಸ್ಕ್ರೀನಿಂಗ್ ಆರ್ ಡೈಲೇಟೆಡ್ ಫಂಡಸ್ ಎಕ್ಸಾಮಿನೇಷನ್ ಟೈಪ್ 1 ಡಯಾಬಿಟಿಕ್ಸ್ ಮಕ್ಕಳಲ್ಲೂ ಇದ್ದರೆ ಅದನ್ನ ಮಾಡಿಸ್ಕೊಳ್ಳೋದು ಒಳ್ಳೇದು.
1: ಸ್ಕ್ರೀನಿಂಗ್ ಬಗ್ಗೆ ಹೇಳುವಾಗ ಒಂದು ಪ್ರಶ್ನೆ, ಡಯಾಬಿಟಿಕ್ ರೆಟಿನೋಪತಿಯನ್ನು ಪತ್ತೆ ಹಚ್ಚಲು ಯಾವ ರೀತಿಯ ಕಣ್ಣಿನ ಪರೀಕ್ಷೆಗಳನ್ನು ಮಾಡಲಾಗುತ್ತದೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಡಯಾಬಿಟಿಕ್ ರೆಟಿನೋಪತಿ ಕಂಡು ಹಿಡಿಯಲು ಬೇರೆ ಬೇರೆ ತರ ತಪಾಸಣೆ ಇದೆ. ಒಂದು ಬೇಸಿಕ್ ಅಂತಂದ್ರೆ ಡೈಲೇಟೆಡ್ ಫಂಡಸ್ ಎಕ್ಸಾಮಿನೇಷನ್, ಇದರಲ್ಲಿ ನಾವು ಒಂದು ಡ್ರಾಪ್ಸ್ ಹಾಕಿ ಕಣ್ಣಲ್ಲಿ ಒಂದು 1/2 ಗಂಟೆ ಆದ್ಮೇಲೆ ಒಂದು ಇನ್ಡೈರೆಕ್ಟ್ ಆಫ್ಥಲ್ಮೋಸ್ಕೋಪ್ ಅಂತ ಹೇಳಿ ಒಂದು ಇನ್ಸ್ಟ್ರೂಮೆಂಟ್ ಇಂದ ನಾವು ಕಣ್ಣು ಒಳಗಡೆ ಭಾಗ ಅಂದ್ರೆ ರೆಟಿನಾ ಲೈಟ್ ಬಿಟ್ಟು ನಾವು ಚೆಕಪ್ ಮಾಡ್ತೇವೆ. ಒಂದು ಇದಾದ ಮೇಲೆ ಬೇರೆ ಇನ್ವೆಸ್ಟಿಗೇಷನ್ಸ್ ಇರುತ್ತೆ, ರೆಟಿನಾದಲ್ಲಿ ಅಥವಾ ಮೆಕ್ಯುಲಾದಲ್ಲಿ ಏನರ ಸ್ವೆಲ್ಲಿಂಗ್ ಇದೆನಾ ಅಥವಾ ಅದು ಊದಿಕೊಂಡಿದೆನಾ ಅದನ್ನ ಕಂಡುಹಿಡಿಯಲು ಒಂದು OCT ಅಂತ ಒಂದು ಟೆಸ್ಟ್ ಇದೆ, ಅದನ್ನು ನಾವು ಮಾಡಬೇಕಾಗಬಹುದು. ಇದಾದ್ಮೇಲೆ ಒಮ್ಮೊಮ್ಮೆ ಕಣ್ಣಲ್ಲಿ ವಿಟ್ರಿಯಸ್ ಅಂತ ಇರುತ್ತೆ ಜಲಿ ರೆಟಿನಾ ಮುಂದ್ಗಡೆ, ಅದರಲ್ಲಿ ಬ್ಲೀಡಿಂಗ್ ಆಗಿ ಪೂರಾ ರಕ್ತ ತುಂಬಿಕೊಂಡಿರಬಹುದು. ಸೊ ಅದು ಆ ಸಿಚುವೇಶನ್ ಅಲ್ಲಿ ನಾವು ಬಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ಬಿ ಸ್ಕ್ಯಾನ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಆಮೇಲೆ ಒಮ್ಮೊಮ್ಮೆ ಈಗ ಹೆಂಗೆ ಹಾರ್ಟಿಗೆ ಆಂಜಿಯೋಗ್ರಫಿ ಮಾಡ್ತಾರೆ ಅದೇ ತರ ಒಂದು ಡೈ ಇಂಜೆಕ್ಟ್ ಮಾಡಿ ರೆಟಿನಾದಲ್ಲೂ ಒಂದು ಆಂಜಿಯೋಗ್ರಫಿ, ಫ್ಲೋರೋಸಿನ್ ಫಂಡಸ್ ಫ್ಲೋರೋಸಿನ್ ಆಂಜಿಯೋಗ್ರಫಿ ಅಂತ ಒಂದು ಟೆಸ್ಟ್ ಮಾಡಬಹುದು. ಸೊ ಈ ತರ ಬೇರೆ ಬೇರೆ ಟೆಸ್ಟ್ ಗಳಿದೆ, ಅದು ಡಯಾಬಿಟಿಕ್ ರೆಟಿನೋಪತಿ ಯಾವ ಹಂತದಲ್ಲಿದೆ ಅದು ಬೇಸ್ಡ್ ಆನ್ ದಟ್ ಅದನ್ನ ನಾವು ಬೇರೆ ಬೇರೆ ಟೆಸ್ಟ್ ಗಳನ್ನು ಮಾಡ್ತೀವಿ.
1: ಸಾಮಾನ್ಯವಾಗಿ ಈಗಿನ ದಿನಗಳಲ್ಲಿ ಇಂಟರ್ನೆಟ್ ಮುಖಾಂತರ ಎಲ್ಲರಿಗೂ ಮಾಹಿತಿ ಒಂದು ಕ್ಲಿಕ್ ಅಲ್ಲಿ ಸಿಕ್ಕಿದೆ. ನೇತ್ರ ತಜ್ಞರು ನೀವು, ಡಯಾಬಿಟಿಸ್ ಇದ್ದವರಿಗೂ ಆ್ಯಂಡ್ ಇಲ್ದವರಿಗೂ ಏನಾದರೂ ಕಣ್ಣಿನ ಸಮಸ್ಯೆ ಬಂದರೆ ಅವರು ಅದನ್ನು ಗೂಗಲ್ ಮಾಡ್ತಾರೆ, ತದನಂತರ ಆ ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ. ವೈದ್ಯರಾದ ನೀವು ಈ ವಿಷಯದ ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಸೆಲ್ಫ್ ಮೆಡಿಕೇಶನ್ ಮಾಡುವುದು ಸರಿಯಲ್ಲ. ಆಮೇಲೆ ಒಮ್ಮೊಮ್ಮೆ ಏನಾಗುತ್ತೆ, ಹಾಫ್ ನಾಲೆಜ್ ಇಸ್ ಡೇಂಜರಸ್ ಅಂತಾರೆ. ಸೊ ಆ ತರ ಒಮ್ಮೊಮ್ಮೆ ಏನಾಗುತ್ತೆ, ನೀವು ಎಲ್ಲ ChatGPT ಗೂಗಲ್ ಅಲ್ಲಿ ಕೇಳಿ ಮಾಡ್ಲಿಕ್ಕೆ ಹೋದ್ರೆ ಇಟ್ ವಿಲ್ ಕಾಸ್ ಪರ್ಮನೆಂಟ್ ಡ್ಯಾಮೇಜ್ ಸಮ್ಟೈಮ್ಸ್. ಸೊ ಅದನ್ನು ಒಟ್ಟು ಮಾಡಬಾರದು. ಆಮೇಲೆ ನಥಿಂಗ್ ಲೈಕ್ ಗೋಯಿಂಗ್ ಅಂಡ್ ಕನ್ಸಲ್ಟಿಂಗ್ ಯುವರ್ ನಿಯರೆಸ್ಟ್ ನೇತ್ರ ತಜ್ಞರು ಆರ್ ರೆಟಿನಾ ಸ್ಪೆಷಲಿಸ್ಟ್ ಅನ್ನು ಕನ್ಸಲ್ಟ್ ಮಾಡಬೇಕು. ಸೆಲ್ಫ್ ಮೆಡಿಕೇಶನ್ ಮಾಡೋದು ತುಂಬಾ ಹಾರ್ಮ್ಫುಲ್. ಅದು ಒಮ್ಮೊಮ್ಮೆ ನಿಮಗೆ ಅದು ಇಂಟರ್ಪ್ರಿಟೇಷನ್ ನಿಮ್ಗೆ ಗೊತ್ತಾಗಲ್ಲ, ಬಿಕಾಸ್ ಯು ಆರ್ ನಾಟ್ ಅ ಮೆಡಿಕಲ್ ಪರ್ಸನ್. ಅದ್ರದ್ದು ಈ ಟರ್ಮ್ಸ್ ನಿಮ್ಮ ಮೀನಿಂಗು ನಿಮ್ಗೆ ನೀವು ಮಿಸ್ ಇಂಟರ್ಪ್ರೇಟ್ ಮಾಡಬಹುದು. ಸೊ ಆದ ಕಾರಣ ನೀವು ಸೆಲ್ಫ್ ಮೆಡಿಕೇಶನ್ ಅವಾಯ್ಡ್ ಮಾಡಿ ನಿಯರೆಸ್ಟ್ ರೆಟಿನಾ ಆರ್ ಜನರಲ್ ಆಫ್ಥಾಲ್ಮೋಲಜಿಸ್ಟ್ಗೆ ತೋರಿಸೋದು ಒಳ್ಳೆಯದು.
1: ಪ್ರಾರಂಭದಲ್ಲಿ ಹೈಪರ್ ಟೆನ್ಷನ್ ಅಥವಾ ರಕ್ತದೊತ್ತಡ, BP ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾದರೆ ಡಯಾಬಿಟಿಕ್ ರೆಟಿನೋಪತಿ ಹೆಚ್ಚಾಗಬಹುದಾ?
0: ಹೌದು. ಸೊ ನಾ ಮುಂಚೆ ಹೇಳಿದ ಹಾಗೆ ಇವು ದೀಸ್ ಆರ್ ಕಾಲ್ಡ್ ಅಸ್ ಕೋಮೋರ್ಬಿಡಿಟೀಸ್. ಸೊ ಒಂದು ಸ್ಟೇಜ್ ಅಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಇತ್ತು ಅಂತಂದ್ರೆ ಅರ್ಲಿ ಸ್ಟೇಜ್, ಮಿಡಲ್ ಸ್ಟೇಜ್, ಲೇಟ್ ಸ್ಟೇಜ್, ನಾನ್ ಪ್ರೊಲಿಫರೇಟಿವ್ ಅಂಡ್ ಪ್ರೊಲಿಫರೇಟಿವ್ ಅಂತ ಹೀಗೆ ಬೇರೆ ಬೇರೆ ಸ್ಟೇಜಸ್ ಬರುತ್ತೆ. ಸೊ ಇದು ನಿಮ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ದು ಸಕ್ಕರೆ ನಿಯಂತ್ರಣ. ದಟ್ ಈಸ್ ಇದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಿಮ್ದು HbA1c ಲೆವೆಲ್ ನಿಮ್ 2-3 months ಸಕ್ಕರೆ ನಿಯಂತ್ರಣ ಹೇಗಿದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಸೊ ನಿಮ್ದು ಸಕ್ಕರೆ ನಿಯಂತ್ರಣ ಸರಿಯಾಗಿ ಇಲ್ಲದಿದ್ದರೆ, ಆಮೇಲೆ ನೀವು ಹೇಳಿದ ಹಾಗೆ ರಕ್ತದ ಒತ್ತಡ, ಹೈಪರ್ ಟೆನ್ಷನ್, ಆಮೇಲೆ ಎನಿಮಿಯಾ, ಒಮ್ಮೊಮ್ಮೆ ಪ್ರೆಗ್ನೆನ್ಸಿ ರಿಲೇಟೆಡ್ ಡಯಾಬಿಟೀಸು, ಸೊ ಇವೆಲ್ಲ, ಆಮೇಲೆ ಒಬೆಸಿಟಿ, ಇವೆಲ್ಲ ಏನಾಗುತ್ತೆ, ಅದು ಇದ್ದದ ಸ್ಟೇಜನ್ನ ಇನ್ನ ಒಂದ್ ಸ್ವಲ್ಪ ಹದಿಗೆಡಿಸಬಹುದು.
1: ನಿಜ.
0: ಓಕೆ. ಸೊ ಆದ ಕಾರಣ ಇವು ಎಲ್ಲದಕ್ಕೂ ಆನ್ಸರ್ ಅಂದ್ರೆ ರೆಗ್ಯುಲರ್ ಮೆಟಿಕ್ಯುಲಸ್ ಅಂದ್ರೆ ಚೆನ್ನಾಗಿ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು. ಅಂದ್ರೆ ನಮ್ಗೆ ಅದು ಅರ್ಲಿ ಸ್ಟೇಜ್ ಅಲ್ಲೇ ನಾವು ಅದನ್ನ ಪಿಕಪ್ ಮಾಡಿ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನು ಕೊಡಬಹುದು.
1: ಡಾಕ್ಟರ್ ಸರ್, ತಾವು ತಮ್ಮ ಉತ್ತರದಲ್ಲಿ HbA1c ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು? ವಾಟ್ ಇಸ್ HbA1c?
0: HbA1c ಅನ್ನೋ ಟೆಸ್ಟ್ ಇಟ್ ಇಸ್ ಅ ವೆರಿ ಸಿಂಪಲ್ ಟೆಸ್ಟ್, ಎಲ್ಲ ಡಯಾಬಿಟಿಕ್ಸ್ ಇದು ಗೊತ್ತೇ ಇರುತ್ತೆ. ಸೊ ಅದು ನಿಮ್ಮ ಟ್ರೀಟಿಂಗ್ ಡಯಾಬಿಟಾಲಜಿಸ್ಟ್ ರೆಗ್ಯುಲರ್ಲಿ ಮಾಡಿಸ್ತಾ ಇರುತ್ತಾರೆ. ಇದೇನಾಗುತ್ತೆ, 2-3 months ನಿಮ್ಮ ಸಕ್ಕರೆ ಕಂಟ್ರೋಲ್ ಹೇಗಿದೆ ಅಂತ ಅನ್ನೋದು ಒಂದು ಮೆಷರ್. ಅದು ಇಟ್ ಇಸ್ ಅ ಸೈನ್ ಆಫ್ ಯುವರ್ ಗುಡ್ ಕಂಟ್ರೋಲ್ ಆಫ್ ಬ್ಯಾಡ್ ಕಂಟ್ರೋಲ್ ಆಫ್ ಯುವರ್ ಶುಗರ್ ನಿಮ್ಮ ಲಾಸ್ಟ್ 2-3 months. ಸೊ ಈಗ ಒಂದು ದಿವಸ ನಂದು ಶುಗರ್ ಕಂಟ್ರೋಲ್ ಇದೆ ಅಂತ ನೀವು ಎಕ್ದಮ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಡಯಾಬಿಟಿಕ್ ರೆಟಿನೋಪತಿ ರಿವರ್ಸಿಬಲ್ ಆಗಲ್ಲ. ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂದ್ರೆ ಡಯಾಬಿಟಿಕ್ ರೆಟಿನೋಪತಿ ಇಸ್ ಅ ಇರಿವರ್ಸಿಬಲ್ ಸಿಚುವೇಶನ್. ಸೊ ಇದರಲ್ಲಿ ನಿಮ್ಮ ಪ್ರೊಲಾಂಗ್ಡ್ ಕಂಟ್ರೋಲ್ ಅಂದ್ರೆ ತುಂಬಾ ದಿನ ನೀವು ಶುಗರ್ ಕಂಟ್ರೋಲ್ ಮಾಡೋದು ಒಳ್ಳೆಯದು. ಸೊ HbA1c ದಿಂದ ನಿಮಗೆ ನಿಮ್ಮ HbA1c ನಾರ್ಮಲ್ 6.5 ಆರ್ ಲೆಸ್ ದೆನ್ 7 ಇರಬೇಕು. ಸೊ ಅದು 8 ಇತ್ತು 9 ಇತ್ತು 10 ಇತ್ತು ಅಂತಂದ್ರೆ ನೀವು ಒಂದ್ ದಿವಸ ಶುಗರ್ ಕಂಟ್ರೋಲ್ ಮಾಡಿ ಯೂಸ್ ಇಲ್ಲ. ಸೊ ಅದಕ್ಕೆ HbA1c ಲೆವೆಲ್ಸ್ ಅನ್ನ ನೀವು ಮಾನಿಟರ್ ಮಾಡ್ಕೋತಾ ಇರಬೇಕು. ಆಮೇಲೆ ಅದು ಜಾಸ್ತಿ ಆಯಿತು ಅಂತಂದ್ರೆ ಅವಾಗ ರೆಟಿನಾ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
4: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
3: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಡಾಕ್ಟರ್ ಸರ್, ಕಂಟ್ರೋಲ್ ಬಗ್ಗೆ ತಾವು ಹೇಳಿದ್ರಿ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಿದ್ರೆ ಡಯಾಬಿಟಿಕ್ ರೆಟ್ನೋಪತಿ ತಡೆಗಟ್ಟಬಹುದಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಿದ್ರೆ ನೀವು ತುಂಬಾ ಮಟ್ಟಕ್ಕೆ ಅದನ್ನ ಸ್ಕ್ರೀನಿಂಗ್ಲೆ ಇದನ್ನ ಮಾಡಿ ಕಂಟ್ರೋಲ್ ಮಾಡಬಹುದು. ಆ ಸ್ಟೇಜಸ್ ಅನ್ನ ನೀವು ಸ್ಟಾಪ್ ಮಾಡಬಹುದು, ಮುಂದಿನ ಸ್ಟೇಜ್ ಹೋಗೋದನ್ನ ಸ್ಟಾಪ್ ಮಾಡಬಹುದು. ಅಂದ್ರೆ ಅದು ನಾನ್ ಪ್ರೊಲಿಫರೇಟಿವ್ ಅರ್ಲಿ ಸ್ಟೇಜ್ ಅಲ್ಲಿ ಇತ್ತಂದ್ರೆ ಅದನ್ನ ಅರ್ಲಿ ಸ್ಟೇಜ್ ಅಲ್ಲೇ ನಾವು ತಡೆಗಟ್ಟಬಹುದು. ಅರ್ಲಿ ಸ್ಟೇಜ್ ದಿಂದ ಲೇಟ್ ಸ್ಟೇಜ್ ಹೋದ್ರೆ ಕಣ್ಣಿನ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಕಣ್ಣೊಳಗಡೆ ಏಕದಮ್ ರಕ್ತಸ್ರಾವ ಆಗುವುದು, ಮೆಕ್ಯುಲಾ ಊದಿಕೊಳ್ಳುವುದು. ಸೊ ಇವೆಲ್ಲ ಪ್ರಾಬ್ಲಮ್ ಅನ್ನ ನಾವು ತಡೆಗಟ್ಟಲಿಕ್ಕೆ ಶುಗರ್ ಕಂಟ್ರೋಲ್ ಮಾಡಿ ಅಥವಾ ಸಕ್ಕರೆ ನಿಯಂತ್ರಣ ಮಾಡಿದರೆ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಅ ಪಾಸಿಟಿವ್ ಇಫೆಕ್ಟ್.
1: ಡಾಕ್ಟರ್ ಸರ್, ಈಗ ಕಣ್ಣಿಗೆ ನೀಡುವ ಇಂಜೆಕ್ಷನ್ಗಳು ಯಾವುವು, ಯಾವ ಸಂದರ್ಭಗಳಲ್ಲಿ ಅಗತ್ಯವಾಗುವೆ, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
2: ಓಕೆ, ಒಂದು ಟ್ರೀಟ್ಮೆಂಟ್ ಲೈನ್ ಅಂದ್ರೆ ಕಣ್ಣೊಳಗಡೆ ನಾವು ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ಸ್ ಅಂತ ನಾವು ಕೊಡ್ತೇವೆ. ಸೊ ಅದು ಬೇರೆ ಬೇರೆ ತರ ಇಂಜೆಕ್ಷನ್ಸ್ ಬರ್ತವೆ. ಒಂದು ಸ್ಟೀರಾಯ್ಡ್ ಇಂಜೆಕ್ಷನ್ ಅಂತ ಬರುತ್ತೆ, ಒಂದು ಆಂಟಿ ವೆಜಫ್ ಇಂಜೆಕ್ಷನ್ ಅಂತ ಬರುತ್ತೆ. ಸೊ ಈ ತರ ಬೇರೆ ಬೇರೆ ಇಂಜೆಕ್ಷನ್ಸ್ಗಳು ಕಣ್ಣೊಳಗಡೆ ಬರ್ತವೆ. ಸೊ ಇದು ಯಾವಾಗ ಕೊಡ್ತೀವಿ ನಾವು ಅಂತಂದ್ರೆ, ಅದು ಕಣ್ಣಿನ ರೆಟಿನಾದ ಸೆಂಟರ್ ಭಾಗ ಮೆಕ್ಯುಲಾದಲ್ಲಿ ಸ್ವೆಲ್ಲಿಂಗ್ ಇತ್ತಂದ್ರೆ, ಅದು ಊದಿಕೊಂಡಿತ್ತಂದ್ರೆ, ಅಥವಾ ಕಣ್ಣೊಳಗಡೆ ಹೊಸ ರಕ್ತನಳಿ ಬಂದಿದ್ದರೆ, ನ್ಯೂ ವೆಸ್ಕುಲರೈಸೇಷನ್ ಅಂತೀವಿ ನಾವು. ಸೊ ನ್ಯೂ ವೆಸ್ಕುಲರ್, ಆಸ್ ನಾ ಹೇಳಿದ ಹಾಗೆ, ನ್ಯೂ ವೆಸಲ್ಸ್, ಇವು ಹೊಸ ಬ್ಲಡ್ ವೆಸಲ್ಸ್ ದುರ್ಬಲವಾಗಿರುತ್ತವೆ, ವೀಕ್ ಇರುತ್ತೆ, ಫ್ರೆಜೈಲ್ ಇರುತ್ತೆ. ಸೊ ಅವು ಈಸಿಲಿ ಬ್ಲೀಡ್ ಆಗ್ತವೆ. ಸೊ ಈ ನ್ಯೂ ಬ್ಲಡ್ ವೆಸಲ್ಸ್ ಅನ್ನ ನಾವು ತಡೆಗಟ್ಟಲಿಕ್ಕೆ ಕಣ್ಣೊಳಗಡೆ ಈ ಆಂಟಿ ವೆಜಫ್ ಇಂಜೆಕ್ಷನ್ಸ್ ಅಂತ ಕೊಡ್ತೀವಿ. ಸೊ ಈ ಆಂಟಿ ವೆಜಫ್ ಬೇರೆ ಬೇರೆ ತರ ಆಂಟಿ ವೆಜಫ್ ಇಂಜೆಕ್ಷನ್ಸ್ ಬರ್ತವೆ, ಅವೆಲ್ಲ ನಾವು ಕೊಡಬಹುದು. ಸೊ ಇದು ಮೇನ್ ಆಂಟಿ ವೆಜಫ್ ಇಂಜೆಕ್ಷನ್ಸ್ ಯೂಸ್ ಮಾಡೋದು ಹೆಲ್ಪ್ ಆಗುತ್ತೆ ಡಯಾಬಿಟಿಕ್ ರೆಟ್ನೋ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಡಯಾಬಿಟಿಕ್ ರೆಟ್ನೋಪತಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, KLE ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರು ಬೆಳಗಾವಿಯ ನೇತ್ರ ತಜ್ಞರು ಹಾಗೂ ರೆಟಿನಾ ಸರ್ಜನಾದ ಡಾಕ್ಟರ್ ವಿಶಾಲ್ ಕಾಕಣ್ಕಿ ಅವರು. ಕಾರ್ಯಕ್ರಮದಲ್ಲಿ ಸರ್, ಈಗ ಲೇಸರ್ ಚಿಕಿತ್ಸೆ ಬಗ್ಗೆ ಸ್ವಲ್ಪ ಮಾತನಾಡೋಣ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಓಕೆ, ಕೆಲವು ಮುಂದುವರಿದ ಹಂತಗಳಲ್ಲಿ ವಿಶೇಷವಾಗಿ ರೆಟಿನಾದಲ್ಲಿ ಅಸಹಜ ಹೊಸ ರಕ್ತನಾಳಗಳು ಬೆಳವಣಿಗೆ ಇದ್ದಾಗ ಲೇಸರ್ ಚಿಕಿತ್ಸೆ ಅಂದ್ರೆ ನಾವು ಪ್ಯಾನ್ ರೆಟೈನಲ್ ಫೋಟೋಕೋಗುಲೇಷನ್ ಅಂತೀವಿ, PRP ಅಂತ. ಅಂದ್ರೆ ಎರಡು ಮೂರು ಸಲ ಬಂದು, ಒಂದು ಐದು ದಿವಸ ಗ್ಯಾಪ್ ಅಥವಾ ಏಳು ದಿವಸ ಗ್ಯಾಪ್ ಅಲ್ಲಿ ಒಂದ್ ಎರಡು ಮೂರು ಸಲ ಬಂದು ಇದನ್ನ ಲೇಸರ್ ಅಂದ್ರೆ ಕಣ್ಣೊಳಗಡೆ ಲೇಸರ್ ಲೈಟ್ ಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಕೆಲವು ಸಂದರ್ಭಗಳಲ್ಲಿ ಮೆಕ್ಯುಲಾ ಭಾಗದಲ್ಲಿ ಅಂದ್ರೆ ರೆಟಿನಾ ಸೆಂಟರ್ ಭಾಗದಲ್ಲೂ ಕೂಡ ನಾವು ಲೇಸರ್ ಮಾಡಬೇಕಾಗಬಹುದು. ಇದರಿಂದ ರೆಟಿನಾ ಸೆಂಟರ್ದಲ್ಲಿರೋ ಸ್ವೆಲ್ಲಿಂಗ್ ಅನ್ನು ನಾವು ಕಡಿಮೆ ಮಾಡಬಹುದು, ಆಮೇಲೆ ಹೊಸ ರಕ್ತನಳಿಗಳನ್ನು ತಡೆಗಟ್ಟಬಹುದು.
1: ಡಾಕ್ಟರ್ ಸರ್, ಈ ಡಯಾಬಿಟಿಕ್ ರೆಟ್ನೋಪತಿಯಿಂದ ದೃಷ್ಟಿ ಕಮ್ಮಿ ಆಗಿರುತ್ತೆ, ಚಿಕಿತ್ಸೆಯಿಂದ ದೃಷ್ಟಿ ಮತ್ತೆ ವಾಪಸ್ ನಾರ್ಮಲ್ ಆಗಬಹುದಾ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಇದು ಹಾನಿಯ ಕಾರಣ ಮತ್ತು ಅದರ ಹಂತವನ್ನು ಅವಲಂಬಿಸಿರುತ್ತದೆ. ಕೆಲವರಲ್ಲಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡಿದರೆ ದೃಷ್ಟಿ ಸುಧಾರಿಸಬಹುದು ಅಥವಾ ಮತ್ತಷ್ಟು ಹದಗೆಡುವುದನ್ನು ನಾವು ತಡೆಯಬಹುದು. ಆದರೆ ರೆಟಿನಾದಲ್ಲಿ ಶಾಶ್ವತ ಹಾನಿಯಾಗಿದ್ದರೆ ಸಂಪೂರ್ಣ ದೃಷ್ಟಿ ಮರಳುವುದು ಸಾಧ್ಯವಾಗದೆ ಇರಬಹುದು. ಅಂದ್ರೆ ಸ್ಕಾರಿಂಗ್ ಅಂತೀವಿ ನಾವು. ಒಮ್ಮೆ ಏನಾಗುತ್ತೆ, ಕ್ಯುಲಾದಲ್ಲಿ ಫೈಬ್ರಸ್ ಟಿಶ್ಯೂ ಆಗಿ ಅದು ಸ್ಕಾರ್ ಆಗಿಬಿಡುತ್ತೆ. ಸೊ ಇಂಥ ಸಮಯದಲ್ಲಿ ದೃಷ್ಟಿ ಇಂಪ್ರೂವ್ಮೆಂಟ್ ಚಾನ್ಸಸ್ ಒಂದ್ ಸ್ವಲ್ಪ ಕಡಿಮೆ. ಆಮೇಲೆ ಆ ಸ್ಕಾರ್ ಆಗೋದ್ರಿಂದ ರೆಟಿನಾ ತನ್ನ ಜಾಗದಿಂದ ಸರಿಯುವುದು, ಅದಕ್ಕೆ ಡಿಟ್ಯಾಚ್ಮೆಂಟ್ ಅಂತೀವಿ, ಬೇರ್ಪಡೆ ಆಗುವುದು ಅಥವಾ ತನ್ನ ಜಾಗದಿಂದ ಸರಿಯುವುದು, ಈ ತರ ಆದರೆ ರೆಟಿನಾ ವೀಕ್ ಆಗಿಬಿಡುತ್ತೆ ಪರ್ಮನೆಂಟ್ಲಿ, ಮತ್ತು ದೃಷ್ಟಿ ಇಂಪ್ರೂವ್ಮೆಂಟ್ ಚಾನ್ಸಸ್ ಒಂದ್ ಸ್ವಲ್ಪ ಕಡಿಮೆ. ಆದ್ದರಿಂದ ಆರಂಭಿಕ ಪತ್ತೆ ಅತ್ಯಂತ ಮುಖ್ಯ.
1: ಡಾಕ್ಟರ್ ಸರ್, ಐ ಕೇರ್ ಬಗ್ಗೆ ಮಾತನಾಡುವಾಗ ಎಲ್ಲರೂ ಸಾಮಾನ್ಯವಾಗಿ ಕಣ್ಣಿಗೆ ಏನಾದರೂ ಆದರೆ ಒಂದು ಪ್ರಾಕ್ಟೀಸ್ ಮಾಡ್ತಾರೆ, ವಿಚ್ ಇಸ್ ಕಣ್ಣಿಗೆ ನೀರು ಗೊಜ್ಜಿಕೊಳ್ಳೋದು. ನೇತ್ರ ತಜ್ಞರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ವಿತ್ ರೆಸ್ಪೆಕ್ಟ್ ಟು ದಾಟ್?
2: ಕಣ್ಣಿಗೆ ನೀರು ಗೊಜ್ಜಿಕೊಳ್ಳೋದು ಅಂತಂದ್ರೆ ಏನಾದ್ರೂ ಕಣ್ಣಲ್ಲಿ ಹೋದ್ರೆ, ಓಕೆ, ಏನ್ರೆ ಫಾರಿನ್ ಬಾಡಿ ಏನ್ರೆ ಹೋದ್ರೆ, ನೀವು ಬೈಕ್ ಅಲ್ಲಿ ಹೋಗ್ತಾ ಇರ್ತೀರ, ಕಣ್ಣಲ್ಲಿ ಏನ್ರೆ ಡಸ್ಟ್ ಹೋದ್ರೆ, ಆ ಟೈಮಲ್ಲಿ ಸ್ವಚ್ಛ ಕ್ಲೀನ್ ವಾಟರ್, ರನ್ನಿಂಗ್ ವಾಟರ್ ಆರ್ ಡ್ರಿಂಕಿಂಗ್ ವಾಟರ್, ನಿಮ್ಮ ಬಾಟಲ್ ಅಲ್ಲಿ ಡ್ರಿಂಕಿಂಗ್ ವಾಟರ್ ಇದ್ರೆ ಅದು ಪಾಮ್ ಅಲ್ಲಿ ನಿಮ್ಮ ಮುಷ್ಟಿಯಲ್ಲಿ ಹಿಡಿದು ಅದನ್ನ ನೀವು ವಾಶ್ ಮಾಡ್ಕೋಬಹುದು ರನ್ನಿಂಗ್ ವಾಟರ್ ದಿಂದ. ಆದ್ರೆ ಅಂದ್ರೂ ನಿಮಗೆ ಅದು ಚುಚ್ಚೋದು, ಆಮೇಲೆ ಪ್ರಿಕ್ಕಿಂಗು, ಆಮೇಲೆ ಇರಿಟೇಷನ್ ಕಂಟಿನ್ಯೂ ಆದ್ರೆ ಕಣ್ಣು ರಬ್ ಮಾಡಲಾರ್ದೆ, ಕಣ್ಣು ತಿಕ್ಕೊಳ್ಳಾರ್ದೆ ಇಮಿಡಿಯೇಟ್ಲಿ ಆಫ್ಥಲ್ಮಾಲಜಿಸ್ಟ್ ಹೋಗಿ ತೋರಿಸಿ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು.
1: ಸಾಮಾನ್ಯವಾಗಿ ಈ ಒಂದು ಪ್ರಾಕ್ಟೀಸ್ ಜನರು ಪ್ರತಿ ಮುಂಜಾನೆ ಮಾಡ್ತಾರೆ, ಬಹಳ ಫೋರ್ಸ್ ನಿಂದ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಸಮಸ್ಯೆ ಆಗಬಹುದು?
2: ಯೂಶಲಿ ಬಹಳ ತುಂಬಾ ಫೋರ್ಸ್ ಇಂದ ಮಾಡೋದ್ರಿಂದ ಒಮ್ಮೊಮ್ಮೆ ಏನಾಗುತ್ತೆ, ಇವು ಕಂಜಂಕ್ಟೈವಾದಲ್ಲಿ ಸಣ್ಣ ಸಣ್ಣ ರಕ್ತನಾಳಿಗಳು ಇರ್ತವೆ, ಅವು ಬರ್ಸ್ಟ್ ಆಗಿ ಅಥವಾ ಅವು ಇದು ಆಗಿ ರಕ್ತಸ್ರಾವ ಆಗೋ ಚಾನ್ಸ್ ಇರುತ್ತೆ. ಎಸ್ಪೆಷಲಿ ಇದು ಹೈಪರ್ ಟೆನ್ಷನ್ ಅಲ್ಲಿ ಅಥವಾ ತುಂಬಾ ಕೆಮ್ಮಿದರೆ, ಜೋರ ಕಂಟಿನ್ಯೂಸ್ ಕೆಮ್ಮಿದ್ರೆ, ಟಿ ಬಿ ಪೇಷಂಟು, ಇವರಲ್ಲಿ ಏನಾಗುತ್ತೆ, ಕಂಜಂಕ್ಟೈವಾ ವೆಸಲ್ಸ್ ಈಸಿಲಿ ಬ್ಲೀಡ್ ಆಗಿ ಕಣ್ಣು ಕೆಂಪಾಗುವುದು, ಏಕದಮ್ ರಕ್ತಸ್ರಾವ ಆಗುವುದು, ಆಮೇಲೆ ರೆಟಿನಾ ಭಾಗದಲ್ಲೂ ಕೂಡ ತುಂಬಾ ನಿಮ್ಗೆ ಕೆಮ್ಮಿತ್ತು ಸಿಕ್ಕಾಪಟ್ಟೆ, ಇದು ಅದಕ್ಕೆ ವಾಲ್ಸಲ್ವಾ ರೆಟಿನೋಪತಿ ಅಂತೀವಿ. ಸೊ ಅದರಲ್ಲೂ ಕೂಡ ರಕ್ತಸ್ರಾವ ಆಗಿ ಏಕದಮ್ ಕಾಣಿಸೋದು ಕಡಿಮೆ ಆಗೋ ಚಾನ್ಸಸ್ಸು ಇರುತ್ತೆ.
1: ಆಹಾರ ಮತ್ತು ವ್ಯಾಯಾಮದ ಬಗ್ಗೆ ಮಾತನಾಡೋಣ ವಿತ್ ರೆಸ್ಪೆಕ್ಟ್ ಟು ಡಯಾಬಿಟಿಕ್ ರೆಟಿನೋಪತಿ.
2: ಡಯಟ್ ಮತ್ತು ವ್ಯಾಯಾಮ, ಸೊ ಇವು ಡೈರೆಕ್ಟ್ ಲಿಂಕ್ ಹೈಪರ್ ಟೆನ್ಷನ್ ಮತ್ತು ಒಬೆಸಿಟಿಗಿದೆ. ನಾನು ಮುಂಚೆ ಹೇಳಿದ ಹಾಗೆ ಡಯಾಬಿಟಿಕ್ ರೆಟಿನೋಪತಿ ಈ ಕೋಮಾರ್ಬಿಡ್ ಹೈಪರ್ ಟೆನ್ಷನ್ ಮತ್ತು ಒಬೆಸಿಟಿಗೆ ತುಂಬಾ ಲಿಂಕ್ ಇದೆ. ಸೊ ನಿಮ್ದು ಒಳ್ಳೆ ಆಹಾರ, ಸಾತ್ವಿಕ ಆಹಾರ, ಆಮೇಲೆ ನಾನ್ ಫ್ಯಾಟಿ ಫುಡ್ಸ್ ಮತ್ತು ನಿಮ್ದು ಆಕ್ಟಿವ್ ಲೈಫ್ ಅಂದರೆ ವಾಕಿಂಗು ಅಥವಾ ಸಮ್ ಸ್ಪೋರ್ಟ್ಸು ಅಥವಾ ನೀವೇನು ಜಿಮ್ ಮಾಡ್ತಿದ್ರೆ ಜಿಮ್ಮು, ಸಮ್ ಎಕ್ಸಸೈಸ್ ಆರ್ ಆಕ್ಟಿವಿಟಿ ಡೈಲಿ ಫಾರ್ ಅಬೌಟ್ ಹಾಫ್ ಆನ್ ಅವರ್ ಟು ಒನ್ ಅವರ್, ಡೆಫಿನೆಟ್ಲಿ ನಿಮ್ಮ ರಕ್ತದ ಒತ್ತಡ, ಹೈಪರ್ ಟೆನ್ಷನ್ ಮತ್ತು ಒಬೆಸಿಟಿನ ಕಡಿಮೆ ಮಾಡೋದು. ಸೊ ಇದು ಡಯಾಬಿಟಿಕ್ ರೆಟಿನೋಪತಿ ಮೇಲೂ ಪಾಸಿಟಿವ್ ಇಫೆಕ್ಟ್ ಹಾಕಿ ಅದನ್ನು ತಡೆಗಟ್ಟಲು ಹೆಲ್ಪ್ ಮಾಡುತ್ತೆ.
1: ಡಯಾಬಿಟಿಸ್ ಇರುವವರು ಕಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಲು ಯಾವ ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳಬಹುದು ಅದರ ಬಗ್ಗೆ ತಿಳಿಸಿ.
2: ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನೀವು ಹೇಳಿದ್ದು, ಜೀವನ ಶೈಲಿ ಅಂತಂದರೆ ನೀವು ಸಾತ್ವಿಕ ಆಹಾರ ಒಂದು, ಆಮೇಲೆ ಧೂಮ್ರಪಾನ ಮಾಡಬಾರದು. ನೆಕ್ಸ್ಟ್ ನೀವು ಡಯಾಬಿಟಿಸ್ ಡಯಾಗ್ನೋಸ್ ಆಗಿದ್ರೆ ಫ್ರೀಕ್ವೆಂಟ್ ಸ್ಕ್ರೀನಿಂಗ್ ಫಂಡಸ್ ಎಕ್ಸಾಮಿನೇಷನ್ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಮಾಡಿಸ್ತಾ ಇರಬೇಕು. ಆಮೇಲೆ ನಿಮ್ಗೆ ಯಾವುದೇ ಕೋಮೋರ್ಬಿಡಿಟೀಸ್ ಇದ್ರೆ, ಹೈಪರ್ ಟೆನ್ಷನ್ನು ಅಥವಾ ಒಬೆಸಿಟಿ, ಅದನ್ನು ಕಂಟ್ರೋಲಲ್ಲಿ ಇಟ್ಟುಕೊಂಡು ನೀವು ಎಕ್ಸಸೈಸು, ವಾಕಿಂಗು, ಆಮೇಲೆ ಒಳ್ಳೆ ಸ್ಟ್ರೆಸ್ ಫ್ರೀ ಲೈಫ್. ಸೊ ಸ್ಟ್ರೆಸ್ ಫ್ರೀ ಲೈಫು ಅದು ಹೇಳಿದಷ್ಟು ಸರಳ ಅಲ್ಲ,
1: ನಿಜ.
2: ಸೊ ಅದಕ್ಕೆ ನೀವು ಅದ್ರ ಮೇಲೆ ವರ್ಕ್ ಮಾಡಿ, ನೀವು ಯು ಶುಡ್ ನೀವು ಸ್ಟ್ರೆಸ್ ಆಗಲಾರ್ದ ಹಾಗೆ ನೀವು ಧ್ಯಾನ, ಮೆಡಿಟೇಷನ್ನು, ಬ್ರೀದಿಂಗ್ ಎಕ್ಸಸೈಸಸ್ಸು ಇವೆಲ್ಲ ನಿಮ್ಮ ಸ್ಟ್ರೆಸ್ ಕಡಿಮೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ಡೈರೆಕ್ಟ್ಲಿ ಪರೋಕ್ಷವಾಗಿ ಇದು ಡಯಾಬಿಟಿಕ್ ರೆಟಿನೋಪತಿಯನ್ನು ಕಡಿಮೆ ಮಾಡಲು ಹೆಲ್ಪ್ ಮಾಡುತ್ತೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-47377.
1: ಪ್ರೆಗ್ನೆಂಟ್ ವುಮನ್ ಬಗ್ಗೆ ಮಾತನಾಡೋಣ. ವಿತ್ ರೆಸ್ಪೆಕ್ಟ್ ಟು ಪ್ರೆಗ್ನೆಂಟ್ ವುಮೆನ್, ಗರ್ಭಾವಸ್ಥೆಯಲ್ಲಿ ಡಯಾಬಿಟೀಸ್ ಇರುವ ಮಹಿಳೆಯರು ಕಣ್ಣಿನ ತಪಾಸಣೆಗೆ ವಿಶೇಷ ಗಮನ ನೀಡಬೇಕೇ, ಅದರ ಬಗ್ಗೆ ತಿಳಿಸಿ.
2: ಹೌದು, ಈಗ ಗರ್ಭಾವಸ್ಥೆ ಆಗೋ ಟೈಮಲ್ಲಿ ಅಥವಾ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಡಯಾಬಿಟೀಸ್ ಇದ್ದರೆ ಡಯಾಬಿಟಿಕ್ ರೆಟಿನೋಪತಿ ಒಮ್ಮೊಮ್ಮೆ ಬಂದು ಅದು ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಡಯಾಬಿಟೀಸ್ ಅಂತಾರೆ ಅದಕ್ಕೆ. ಆಮೇಲೆ ಅದು ಇದರಲ್ಲೂ ಡಯಾಬಿಟಿಕ್ ರೆಟಿನೋಪತಿ ಇದು ಆಗಿ ಅವರಿಗೆ ಕಣ್ಣಲ್ಲಿ ದೃಷ್ಟಿ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಒಮ್ಮೊಮ್ಮೆ ಪ್ರೆಗ್ನೆನ್ಸಿಯಿಂದ ಡಯಾಬಿಟೀಸು ವರ್ಸನ್ ಆಗುತ್ತೆ. ಸೊ ಈ ಕಾರಣದಲ್ಲಿ ಡಯಾಬಿಟಿಕ್ ಇದ್ದ ಮಹಿಳೆ ಪ್ರೆಗ್ನೆಂಟ್ ಆಗುವುದು ಅಥವಾ ಪ್ರೆಗ್ನೆನ್ಸಿ ಆದ ಮೇಲೆ ಡಯಾಬಿಟೀಸ್ ಬರುವುದು, ಇವು ಎರಡೂ ಇದ್ದಾಗ, ಸಿಚುವೇಶನ್ ಇದ್ದಾಗ ದ ಟ್ರೀಟಿಂಗ್ ಗೈನಕಾಲಜಿಸ್ಟ್ ಅಂಡ್ ಆಬ್ಸ್ಟೆಟ್ರಿಷಿಯನ್, ಹೆರಿಗೆ ತಜ್ಞರು ಫಂಡಸ್ ಎಕ್ಸಾಮಿನೇಷನ್ ಸ್ಕ್ರೀನಿಂಗ್ ರೆಟಿನಾ ಸ್ಕ್ರೀನಿಂಗ್ ಮಾಡಿಸೋದು ಒಳ್ಳೆಯದು.
1: ಬಹಳ ಮುಖ್ಯವಾಗಿ ಮಿತ್ಸ್ ಅನ್ನ ಮಾತನಾಡೋಣ, ತಪ್ಪು ಕಲ್ಪನೆ ವಿತ್ ರೆಸ್ಪೆಕ್ಟ್ ಟು ಡಯಾಬಿಟಿಕ್ ರೆಟಿನೋಪತಿ. ವೈದ್ಯರಾದ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಾ?
2: ಕೆಲವು ಸಾಮಾನ್ಯ ತಪ್ಪು ಕಲ್ಪನೆಗಳೆಂದರೆ, ನನ್ನ ದೃಷ್ಟಿ ಚೆನ್ನಾಗಿದೆ, ನನಗೆ ರೆಟಿನೋಪತಿ ಇಲ್ಲ, ಕಣ್ಣಿಗೆ ನೋವು ಇಲ್ಲ ಎಂದರೆ ಕಣ್ಣು ಆರೋಗ್ಯವಾಗಿದೆ, ಸಕ್ಕರೆ ಒಮ್ಮೆ ನಿಯಂತ್ರಣದಲ್ಲಿದ್ದರೆ ಸಾಕು, ಡಯಾಬಿಟೀಸ್ನಿಂದ ಕಣ್ಣಿನ ದೃಷ್ಟಿ ಹೋದರೆ ಏನೂ ಮಾಡಲು ಸಾಧ್ಯವಿಲ್ಲ. ಇವು ಕಾಮನ್ ಮಿತ್ಗಳು, ಇವು ಸರಿಯಲ್ಲ. ಆರಂಭಿಕ ಪತ್ತೆ ಮತ್ತು ಸೂಕ್ತ ಚಿಕಿತ್ಸೆ ಬಹಳಷ್ಟು ದೃಷ್ಟಿ ಹಾನಿಯನ್ನು ತಡೆಯಲು ಸಹಾಯ ಮಾಡಬಹುದು.
1: ಇವತ್ತಿನ ಈ ವಿಷಯ ಡಯಾಬಿಟಿಕ್ ರೆಟಿನೋಪತಿ. ಈಗ ಬಹಳ ಮುಖ್ಯವಾಗಿ ಡಯಾಬಿಟಿಸ್ ಇರುವವರು ಕಣ್ಣಿನಲ್ಲಿ ಯಾವ ಲಕ್ಷಣ ಕಂಡು ಬಂದಾಗ ತಕ್ಷಣ ನೇತ್ರ ತಜ್ಞರನ್ನ ಭೇಟಿಯಾಗಬೇಕು, ಅದರ ಬಗ್ಗೆ ಒಂದು ಸ್ವಲ್ಪ.
2: ದೃಷ್ಟಿ ಹಠಾತ್ ಕಡಿಮೆಯಾದರೆ,

0: ತಡೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ಡಯಾಬಿಟಿಕ್ ರೆಟ್ನೋಪತಿ ತಡೆಗಟ್ಟಲು ಒಬ್ಬ ಡಯಾಬಿಟೀಸ್ ಪೇಷಂಟ್ ಏನೆಲ್ಲ ಮಾಡಬಹುದು ಅದ್ರ ಬಗ್ಗೆ ಸ್ವಲ್ಪ
1: ಐದು ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು.
0: ಖಂಡಿತ.
1: ಸಕ್ಕರೆ ನಿಯಂತ್ರಣ, ರಕ್ತದೊತ್ತಡ ನಿಯಂತ್ರಣ ಅಂದ್ರೆ ಹೈಪರ್ ಟೆನ್ಷನ್ ಕಂಟ್ರೋಲ್, ಕೊಲೆಸ್ಟ್ರಾಲ್ ನಿಯಂತ್ರಣ, ನಿಯಮಿತ ಕಣ್ಣಿನ ಪರೀಕ್ಷೆ, ಆರೋಗ್ಯಕರ ಜೀವನ ಶೈಲಿ, ಇವು ಐದು ಮಾಡಿದರೆ ನಿಮ್ಮ ಡಯಾಬಿಟಿಕ್ ರೆಟಿನೋಪತಿ ಹಿಡಿತದಲ್ಲಿ ಕಂಟ್ರೋಲ್ ಅಲ್ಲಿ ಇರಲು ಸಾಧ್ಯ.
0: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಡಯಾಬಿಟಿಕ್ ರೆಟಿನೋಪತಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಹಂಚಿಕೊಂಡರು ಕಾರ್ಯಕ್ರಮದ ಅತಿಥಿ KLE ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರು ಬೆಳಗಾವಿಯ ನೇತ್ರ ತಜ್ಞರು ಹಾಗೂ ರೆಟಿನಾ ಸರ್ಜನ್ ಆದ ಡಾಕ್ಟರ್ ವಿಶಾಲ್ ಕಾಕಣ್ಕಿ ಅವರು. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ನನ್ನ ಮುಖ್ಯ ಸಲಹೆ ಒಂದೇ, ದೃಷ್ಟಿ ಹೋದ ಮೇಲೆ ಚಿಕಿತ್ಸೆ ಹುಡುಕುವುದಕ್ಕಿಂತ ದೃಷ್ಟಿ ಹೋಗುವ ಮೊದಲು ಕಣ್ಣನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್
0: ಆಲ್ವೇಸ್,
1: ಆರ್ ಅ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ನಿಮಗೆ ಡಯಾಬಿಟೀಸ್ ಇದ್ದರೆ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡಿ, ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ ಮತ್ತು ವೈದ್ಯರು ಸೂಚಿಸುವಂತೆ ನಿಯಮಿತವಾಗಿ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ಳಿ. ಲಕ್ಷಣಗಳಿಗಾಗಿ ಕಾಯಬೇಡಿ, ಮುಂಚಿತವಾಗಿ ಪರೀಕ್ಷಿಸಿಕೊಳ್ಳಿ. ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಅತ್ಯಂತ ಅಮೂಲ್ಯ ಭಾಗಗಳಲ್ಲಿ ಒಂದಾಗಿದೆ.
0: ಡಾಕ್ಟರ್ ಸರ್, ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ, KLE ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರು ಬೆಳಗಾವಿಯಲ್ಲಿರೋ ವಿತ್ ರೆಸ್ಪೆಕ್ಟ್ ಟು ಡಯಾಬಿಟಿಕ್ ರೆಟಿನೋಪತಿ ಯಾವೆಲ್ಲ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇದೆ ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
1: ನಮ್ಮ KLE ಚಾರಿಟೇಬಲ್ ಹಾಸ್ಪಿಟಲ್ ಅಲ್ಲಿ ಯಳ್ಳೂರು ರೋಡ್ ಅಲ್ಲಿ ಎಲ್ಲ ತರಹದ ಇಕ್ವಿಪ್ಮೆಂಟ್ಸ್ ಡಯಾಬಿಟಿಕ್ ರೆಟಿನೋಪತಿ ಟ್ರೀಟ್ಮೆಂಟ್ ಗೆ ಬೇಕಾಗಿದೆ ಅದು ಎಲ್ಲ ಅವೈಲೇಬಲ್ ಇದೆ. ಆಮೇಲೆ ಎಕ್ಸಾಂಪಲ್ OCT ಸ್ಕ್ಯಾನ್ ಇದೆ ಮೆಕ್ಯುಲಾಕ್ಕೆ, ಬಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ಬಿ ಸ್ಕ್ಯಾನ್ ಅಂತಿದೆ, ಆಮೇಲೆ ಲೇಸರ್ ಮಾಡಲು ಲೇಸರ್ ಮಷಿನ್ ಇದೆ, ಆಮೇಲೆ ಶಸ್ತ್ರಚಿಕಿತ್ಸೆ. ಸೊ ಒಂದೊಂದು ಸಿಚುವೇಶನ್ ಅಲ್ಲಿ ನಾವು ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಸರ್ಜರಿನೂ ಮಾಡೋ ಪ್ರಸಂಗ ಬರುತ್ತೆ. ಲೈಕ್ ವಿಟ್ರಿಯಸ್ ಹ್ಯಾಮರೇಜ್ ಅಂತೀವಿ, ಓಕೆ, ಕಣ್ಣಲ್ಲಿ ರಕ್ತಸ್ರಾವ ಅದು ತಂತಾನೆ ಹೋಗ್ಲಿಲ್ಲ ಅಂದರೆ, ಅಥವಾ ರೆಟಿನಾ ತಂದ ಜಾಗದಿಂದ ಡಿಟ್ಯಾಚ್ ಆಯಿತು, ರೆಟಿನಲ್ ಡಿಟ್ಯಾಚ್ಮೆಂಟ್ ಆಯಿತು ಅಂತಂದರೆ, ಇಂಥ ಸಿಚುವೇಶನ್ನಲ್ಲಿ ನಾವು ವಿಟ್ರೆಕ್ಟಮಿ ಅಂತ ಶಸ್ತ್ರಚಿಕಿತ್ಸೆ ಸರ್ಜರಿನೂ ಮಾಡಬೇಕಾಗುತ್ತದೆ. ಸೊ ಇವೆಲ್ಲ ವಿಟ್ರೆಕ್ಟಮಿ ಮಷೀನ್ಸು, ಲೇಸರು, OCT, ಬಿ ಸ್ಕ್ಯಾನು, ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ಸು, ಇದಕ್ಕೆ ಏನೇನು ಬೇಕು ಡಯಾಬಿಟಿಕ್ ರೆಟಿನೋಪತಿ ಟ್ರೀಟ್ಮೆಂಟಿಗೆ ಏನೇನು ಬೇಕು ಎಲ್ಲ ಫೆಸಿಲಿಟೀಸು ನಮ್ಮ ಯಳ್ಳೂರು ಹಾಸ್ಪಿಟಲ್ KLE ಶತಮಾನೋತ್ಸವ ಹಾಸ್ಪಿಟಲ್ ಚಾರಿಟೇಬಲ್ ಹಾಸ್ಪಿಟಲಲ್ಲಿ ಅವೈಲೇಬಲ್ ಇದೆ. ಆಮೇಲೆ ಇದನ್ನು ನೀವು ಫೆಸಿಲಿಟೀಸನ್ನು ನೀವು ಬಳಸಬೇಕು ಎಂದು ನಾನು ಶ್ರೋತೃಗಳಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ಡಯಾಬಿಟಿಕ್ ರೆಟಿನೋಪತಿ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ವಿಶಾಲ್ ಕಾಕಣ್ಕಿ, KLE ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರು ಬೆಳಗಾವಿಯ ನೇತ್ರ ತಜ್ಞರು ಹಾಗೂ ರೆಟಿನಾ ಸರ್ಜನ್. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೇಲಿ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ marks ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಾಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯುವರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ 9912340868 or 9380564843.
3: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: 9071120 आणि 9071000774.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 03 ಹಾಗೂ 8123871607.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 9513519666. Geekona Success Strategy.
3: कर्नाटक लिंगायत शिक्षण संस्था बेळगावी, तुमच्या स्वप्नांचे रूपांतर वैद्यकीय व्यवसायात करा. KLE नीट रिपीटर बॅच आता बेळगावीत प्रवेश प्रक्रिया सुरू झालेली आहे. KLE विद्यार्थी तसेच गुणवंत विद्यार्थ्यांसाठी विशेष शुल्क सवलत. नीट 2026 मध्ये 400 जास्त गुण मिळवणाऱ्या विद्यार्थ्यांना मोफत प्रशिक्षण. विद्यार्थी व विद्यार्थिनींसाठी स्वतंत्र वसतिगृहाची सुविधा. पहिली बॅच 3 ऑगस्ट 2026 पासून सुरू झाली आहे. उशीर करू नका. डॉक्टर होण्याच्या तुमच्या स्वप्नाकडे आजच पहिले पाऊल टाका. अधिक माहितीसाठी संपर्क 9912340868 आणि 9380560483.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. $1 trillion ರಫ್ತು ಗುರಿ ಸಾಧನೆಗೆ ಭಾರತ ದಿಟ್ಟ ಹೆಜ್ಜೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಇಂಧನ ಭದ್ರತೆ ಕಾಯ್ದುಕೊಳ್ಳುವಲ್ಲಿ ಭಾರತ ಯಶಸ್ವಿ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. 2,000 ರೂಪಾಯಿ ಮೇಲ್ಪಟ್ಟ ಯುಪಿಐ ವಹಿವಾಟು ಶುಲ್ಕ ಮಧ್ಯಂತರ ತಡೆ ನಿರಾಕರಿಸಿದ ಸುಪ್ರೀಂಕೋರ್ಟ್, ಕೇಂದ್ರ ಸರ್ಕಾರಕ್ಕೆ ನೋಟಿಸ್. ಹಾಗೂ ಏಷ್ಯನ್ ಗೇಮ್ಸ್ ಅಥ್ಲೆಟಿಕ್ಸ್ ಶೂಟಿಂಗ್ ಹಾಗೂ ಕುರಾಶ್ನಲ್ಲಿಂದು ಭಾರತದಿಂದ 8 ಪದಕ ಬೇಟೆ. ವಾರ್ತೆಗಳ ವಿವರ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಸರಕು ಮತ್ತು ಸೇವಾ ರಫ್ತು ಪ್ರಸಕ್ತ ಸಾಲಿನಲ್ಲಿ $1 trillion ತಲುಪುವ ಗುರಿ ಹೊಂದಿದ್ದು, ಪ್ರಸಕ್ತ ಹಣಕಾಸು ವರ್ಷದ ಮೊದಲ 6 ತಿಂಗಳಲ್ಲಿ ಸರಕು ರಫ್ತು %15 ಹೆಚ್ಚು ಪ್ರಗತಿ ಕಂಡಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಭಾರತ ಯುಎಇ ಉನ್ನತ ಮಟ್ಟದ ಕಾರ್ಯಪಡೆ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ದ್ವಿಪಕ್ಷೀಯ ವ್ಯಾಪಾರವು $100 billion ತಲುಪಿದ್ದು, 2032 ವೇಳೆಗೆ ಇದನ್ನು $200 billion ಏರಿಸುವ ಗುರಿ ಹೊಂದಲಾಗಿದೆ ಎಂದರು. ಭಾರತದಲ್ಲಿ ಈಗಾಗಲೇ $25 billion ಹೂಡಿಕೆ ಮಾಡಿರುವ ಯುಎಇ ದೀರ್ಘಾವಧಿಯಲ್ಲಿ ಒಟ್ಟು $100 billion ಹೂಡಿಕೆ ಮಾಡಲು ಆಸಕ್ತಿ ವಹಿಸಿದೆ. ಬಾಹ್ಯಾಕಾಶ ತಂತ್ರಜ್ಞಾನ, ನೌಕಾ ನಿರ್ಮಾಣ, ಆಹಾರ ಭದ್ರತೆ, ಕೃತಕ ಬುದ್ಧಿಮತ್ತೆ ಮತ್ತು ಇಂಧನ ವಲಯಗಳಲ್ಲಿ ಸಹಭಾಗಿತ್ವ ವಿಸ್ತರಿಸುತ್ತಿದೆ ಎಂದು ಸಚಿವರು ವಿವರಿಸಿದರು. ಇದಕ್ಕೂ ಮುನ್ನ ಸಚಿವರು ನವದೆಹಲಿಯಲ್ಲಿ ಅಬುಧಾಬಿ ಹೂಡಿಕೆ ಪ್ರಾಧಿಕಾರ ಎಡಿಐಎನ ವ್ಯವಸ್ಥಾಪಕ ನಿರ್ದೇಶಕ ಶೇಖ್ ಹಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಮತ್ತು ಯುಎಇ ವಿದೇಶಿ ವ್ಯಾಪಾರ ಸಚಿವ ಡಾ ಥಾನಿ ಬಿನ್ ಅಹಮದ್ ಅಲ್ ಝಯೂದಿ ಅವರೊಂದಿಗೆ ಫಲಪ್ರದ ಮಾತುಕತೆ ನಡೆಸಿದರು. ಜಾಗತಿಕ ಬಿಕ್ಕಟ್ಟು ಮತ್ತು ಪೂರೈಕೆ ಸರಪಳಿ ಅಡಚಣೆಗಳ ನಡುವೆ ಭಾರತ ನಿರಂತರ ಇಂಧನ ಆಮದನ್ನು ಖಚಿತಪಡಿಸಿಕೊಂಡು ಇಂಧನ ಭದ್ರತೆ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ವ್ಯಾಪಾರಿಗಳ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಸವಾಲುಗಳ ನಡುವೆ ದೇಶದ ಆರ್ಥಿಕತೆಯನ್ನು ಸಾಗಿಸುವಲ್ಲಿ ದಕ್ಷ ಇಂಧನ ರಾಜತಾಂತ್ರಿಕತೆ ಪ್ರಮುಖ ಪಾತ್ರ ವಹಿಸಿದೆ. ಕಳೆದ ದಶಕದಲ್ಲಿ ಕಚ್ಚಾತೈಲ ಆಮದು ಮಾಡಿಕೊಳ್ಳುವ ದೇಶಗಳ ಸಂಖ್ಯೆಯನ್ನು 27ರಿಂದ 41ಕ್ಕೆ ಹೆಚ್ಚಿಸಲಾಗಿದ್ದು, ತೈಲ ಸಂಸ್ಕರಣಾ ಸಾಮರ್ಥ್ಯವನ್ನು 267 ದಶಲಕ್ಷ ಮೆಟ್ರಿಕ್ ಟನ್ಗಳಿಗೆ ಏರಿಸಲಾಗಿದೆ ಎಂದು ತಿಳಿಸಿದರು. 2,000 ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ನಿರ್ದಿಷ್ಟ ಯುಪಿಐ ವಹಿವಾಟುಗಳ ಮೇಲೆ ಎಂಡಿಆರ್ ದರ ವಿಧಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಎನ್ಪಿಸಿಐಗೆ ನೋಟಿಸ್ ಜಾರಿ ಮಾಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಹೊಸ ನಿಯಮಾವಳಿ ಜಾರಿಗೆ ಮಧ್ಯಂತರ ತಡೆ ನೀಡಲು ನಿರಾಕರಿಸಿದ್ದು, ವಿವರಣೆ ನೀಡಲು 4 ವಾರಗಳ ಕಾಲಾವಕಾಶ ನೀಡಿದೆ. ಕೇಂದ್ರ ಸರ್ಕಾರದ ಪರವಾಗಿ ವಾದ ಮಂಡಿಸಿದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎನ್ ವೆಂಕಟರಾಮನ್, ಅಕ್ಟೋಬರ್ 15ರಿಂದ ಜಾರಿಗೆ ಬರಲಿರುವ ಈ ನಿಯಮದಿಂದ %96 ವಹಿವಾಟುಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಹಾಗೂ ಸಾಮಾನ್ಯ ಗ್ರಾಹಕರು ಮತ್ತು ವೈಯಕ್ತಿಕ ಪಾವತಿಗಳು ಸಂಪೂರ್ಣ ಉಚಿತವಾಗಿರಲಿವೆ ಎಂದು ಸ್ಪಷ್ಟಪಡಿಸಿದರು. ಡಿಜಿಟಲ್ ಪಾವತಿ ವ್ಯವಸ್ಥೆಯ ಸುಸ್ಥಿರತೆ ಹಾಗೂ ಮೂಲಸೌಕರ್ಯ ಬಲಪಡಿಸಲು ಈ ಕ್ರಮ ಅಗತ್ಯವೆಂದು ಸರ್ಕಾರ ಸಮರ್ಥಿಸಿಕೊಂಡಿದ್ದು, ಸರ್ವೋಚ್ಚ ನ್ಯಾಯಾಲಯ ಮುಂದಿನ ವಿಚಾರಣೆಯನ್ನು 4 ವಾರಗಳ ನಂತರ ನಿಗದಿಪಡಿಸಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ ರಾಜ್ಯಗಳಲ್ಲಿ ಎದುರಾಗಿರುವ ಭೀಕರ ಬರ ಪರಿಸ್ಥಿತಿಯ ಸಮಗ್ರ ಪರಾಮರ್ಶೆ ಮತ್ತು ಅಧ್ಯಯನಕ್ಕಾಗಿ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಉನ್ನತ ಮಟ್ಟದ ಅಧ್ಯಯನ ತಂಡಗಳನ್ನು ಕಳುಹಿಸಲಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಮತ್ತು ಮಹಾರಾಷ್ಟ ಸರ್ಕಾರಗಳು ತಮ್ಮ ರಾಜ್ಯಗಳ ವ್ಯಾಪಕ ಪ್ರದೇಶಗಳಲ್ಲಿ ಬರ ಪರಿಸ್ಥಿತಿಯನ್ನು ಅಧಿಕೃತವಾಗಿ ಘೋಷಿಸಿದೆ. ಪರಿಸ್ಥಿತಿ ಪರಿಶೀಲನೆಗೆ ಅಧ್ಯಯನ ತಂಡಗಳು October 3ರಂದು ಕರ್ನಾಟಕಕ್ಕೆ ಭೇಟಿ ನೀಡಲಿವೆ. ಕೇಂದ್ರ ಸರ್ಕಾರ ಉಭಯ ರಾಜ್ಯಗಳ ರೈತರ ನೆರವಿಗೆ ದೃಢವಾಗಿ ನಿಂತಿದ್ದು, ಎಲ್ಲಾ ರೀತಿಯ ಸಹಕಾರ ನೀಡಲಿದೆ ಎಂದು ಭರವಸೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತ ಒಂದು ನೋಟ ಇಲ್ಲಿದೆ. 2015 ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ನಿಧಿಯಿಲ್ಲದವರಿಗೆ ಹಣಕಾಸು ಒದಗಿಸುತ್ತದೆ. ಈ ಉಪಕ್ರಮವು ಸಣ್ಣ ಉದ್ಯಮಿಗಳಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು, ಉಳಿಸಿಕೊಳ್ಳಲು ಮತ್ತು ಬೆಳೆಸಲು ಬಂಡವಾಳ ಒದಗಿಸುತ್ತದೆ. ಮೇಲಾಧಾರ ಮುಕ್ತ ಸಾಲ, ಕೋಟ್ಯಂತರ ಸಣ್ಣ ಉದ್ಯಮಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಗೆ ಒಳಪಡಿಸಲಾಗಿದೆ. 68% ಸಾಲಗಳು ಮಹಿಳೆಯರಿಗೆ ಮತ್ತು 51% ಸಾಲಗಳು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ಸಣ್ಣ ಉದ್ಯಮಿಗಳಿಗೆ ನೀಡಲಾಗಿದೆ. ಧಾರವಾಡದಲ್ಲಿ ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರ ನಡೆಸುತ್ತಿದ್ದ ವೀರಪ್ಪ ಅರಳಿ ಅವರು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 5 ಲಕ್ಷ ರೂಪಾಯಿ ಸಾಲ ಪಡೆದು ತಮ್ಮ ಉದ್ಯೋಗವನ್ನು ಯಶಸ್ವಿಯಾಗಿ ವಿಸ್ತರಿಸಿಕೊಂಡಿದ್ದಾರೆ. ಆಕಾಶವಾಣಿಯೊಂದಿಗೆ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಮೊದಲ ನಮ್ ಪೇರುಗಳು ನಮಗ್ ಬಂದ ಹಿಂಗ ಮುದ್ರಾ ಯೋಜನೆದಾಗ ಹಿಂಗ ನಿಮ್ಗ ಸ್ಕೀಮ್ ಐತಿ ತಗೋರಿ ಅಂತ ಹೇಳಿದ್ರ ನಮ್ಗ ಅದ್ರ ಬಗ್ಗೆ ಮಾಹಿತಿ ಇದ್ದಿಲ್ಲ ಸರ್. ಬ್ಯಾಂಕಿಗೆ ಬಂದ್ ವಿಸಿಟ್ ಮಾಡ ಅಂತ ಹೇಳಿದ್ರು ಸರ್. ವಿಸಿಟ್ ಮಾಡಿದ್ ಅವ್ರು ಹೇಳಿದ್ರು ಇಲ್ಲ ಹಿಂಗ ಪ್ರಧಾನಮಂತ್ರಿ ಅವರಿಂದ ಮುದ್ರಾ ಯೋಜನೆ ಒಳಗ ಹಿಂಗ ಬೀದಿ ಬದಿ ವ್ಯಾಪಾರಸ್ಥರಿಗೆ 5 ಲಕ್ಷ ಮಟ ಲೋನ್ ಸಿಗುದೈತಿ ಮತ್ತೆ ನೀವು ನಿಮ್ ಅಂಗಡಿಗಳನ್ನ ಏನಾರ ಸುಧಾರಣೆ ಮಾಡ್ಕೋಬಹುದು ಅಂತ ಹೇಳಿದ್ರು ಸರ್. ಅದರಿಂದ ನಾನು ಅಪ್ಲಿಕೇಶನ್ ಹಾಕಿದ್ರೆ ನನಗೆ 5 ಲಕ್ಷ ರೂಪಾಯಿ ಬಂತು. ಮೊದಲ ತಗಡಿನ ಅಂಗಡಿ ಇತ್ತು ಸರ್, ಅದನ್ನೆಲ್ಲ ಚೇಂಜ್ ಮಾಡಿ ಸ್ಟೇನ್ಲೆಸ್ ಸ್ಟೀಲ್ ಕೌಂಟರ್ ತರ್ತೀನಿ, ಆಮೇಲೆ ಸ್ಪೂನ್ ಆಗ್ಲಿ, ಪ್ಲೇಟ್ಸ್ ಆಗ್ಲಿ, ಟೇಬಲ್ಸ್ ಆಗ್ಲಿ, ಕಸ್ಟಮರ್ ಗೆ ಸೇವೆಯನ್ನು ನಡೀತಾ ಇದ್ದೀನಿ ಸರ್. ಮೊದಲು ನಾವು ಕಡು ಬಡವರು, ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಿಂದ ನನಗೆ ಬಹಳ ಅನುಕೂಲ ಆಗಿದೆ ಸರ್.
0: ಭಾರತ ಮತ್ತು ಫ್ರಾನ್ಸ್ ನಡುವೆ ಶಿಕ್ಷಣ, ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಫ್ರಾನ್ಸ್ನ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಚಿವ ಫಿಲಿಪ್ ಬ್ಯಾಪ್ಟಿಸ್ಟ್ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಉಭಯ ರಾಷ್ಟಗಳ ವಿದ್ಯಾರ್ಥಿಗಳು ಮತ್ತು ಬೋಧಕರ ವಿನಿಮಯ ಕಾರ್ಯಕ್ರಮಗಳನ್ನು ವಿಸ್ತರಿಸುವುದು, ಶೈಕ್ಷಣಿಕ ಸಂಸ್ಥೆಗಳ ನಡುವಿನ ಪಾಲುದಾರಿಕೆಯನ್ನು ಹೆಚ್ಚಿಸುವುದು ಸೇರಿದಂತೆ ಹಲವು ವಿಷಯಗಳ ಕುರಿತು ವಿಸ್ತೃತವಾಗಿ ಸಮಾಲೋಚಿಸಲಾಯಿತು. ಮಾನವ ಸಹಿತ ಬಾಹ್ಯಾಕಾಶಯಾನ, ನವೋದ್ಯಮಗಳು ಹಾಗೂ ಹೊಸ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಗೆ ಒತ್ತು ನೀಡುವ ಮೂಲಕ ಭಾರತ ಫ್ರಾನ್ಸ್ ಬಾಹ್ಯಾಕಾಶ ಸಹಕಾರ ಹೊಸ ಹಂತ ಪ್ರವೇಶಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಫ್ರಾನ್ಸ್ನ ಉನ್ನತ ಶಿಕ್ಷಣ, ಸಂಶೋಧನೆ ಮತ್ತು ಬಾಹ್ಯಾಕಾಶ ಸಚಿವ ಫಿಲಿಪ್ ಬ್ಯಾಪ್ಟಿಸ್ಟ್ ನೇತೃತ್ವದ ನಿಯೋಗದೊಂದಿಗೆ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಏಷ್ಯನ್ ಗೇಮ್ಸ್ ಪಂದ್ಯಾವಳಿಯಲ್ಲಿ ಭಾರತ ಕ್ರೀಡಾಪಟುಗಳು ತಮ್ಮ ಉತ್ತಮ ಪ್ರದರ್ಶನವನ್ನು ಮುಂದುವರಿಸಿದ್ದು ಅಥ್ಲೆಟಿಕ್ಸ್, ಶೂಟಿಂಗ್ ಮತ್ತು ಕುರಾಶ್ ವಿಭಾಗದಲ್ಲಿ ಇಂದು ಒಟ್ಟು 8 ಪದಕಗಳನ್ನು ಗೆದ್ದುಕೊಂಡಿದ್ದಾರೆ. ಪುರುಷರ ಜಾವೆಲಿನ್ ಎಸೆತದಲ್ಲಿ ಯಶವೀರ್ ಸಿಂಗ್ ಬೆಳ್ಳಿ, ರೋಹಿತ್ ಯಾದವ್ ಕಂಚು ಪದಕ ಜಯಿಸುವ ಮೂಲಕ ಭಾರತಕ್ಕೆ ಯಶಸ್ಸು ತಂದುಕೊಟ್ಟರು. ಇನ್ನು ಪುರುಷರ ಉದ್ದ ಜಿಗಿತದಲ್ಲಿ ಶ್ರೀಶಂಕರ್ ಮುರಳಿ ಮತ್ತು 1500 ಮೀಟರ್ ಓಟದಲ್ಲಿ ಗುಲ್ವೀರ್ ಸಿಂಗ್ ಬೆಳ್ಳಿ ಪದಕ ಮುಡಿಗೇರಿಸಿಕೊಂಡರೆ ಶೂಟಿಂಗ್ನ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ವಿಭಾಗದಲ್ಲಿ ಇಶಾ ಸಿಂಗ್ ಬೆಳ್ಳಿ ಪದಕ ಗೆದ್ದರು. ಜೊತೆಗೆ ಮಹಿಳಾ 5000 ಮೀಟರ್ ಓಟದಲ್ಲಿ ಪೌರುಲ್ ಚೌಧರಿ, 400 ಮೀಟರ್ ಹರ್ಡಲ್ಸ್ನಲ್ಲಿ ವಿದ್ಯಾ ರಾಮರಾಜ್ ಹಾಗೂ ಕುರಾಶ್ ಕ್ರೀಡೆಯಲ್ಲಿ ಪಿಂಕಿ ಬಲ್ಹಾರ ಕಂಚು ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಇದೇ ವೇಳೆ ವಿದ್ಯಾ ರಾಮರಾಜ್ ಅವರು ಪಿಟಿ ಉಷಾ ಅವರ 4 ದಶಕಗಳ ಹಳೆಯ ರಾಷ್ಟೀಯ ದಾಖಲೆಯನ್ನು ಮುರಿದರು. ಮತ್ತೊಂದೆಡೆ ಬಾಕ್ಸಿಂಗ್ನಲ್ಲಿ ಲವ್ಲಿನಾ ಬರ್ಗೊಹೇನ್, ಪ್ರಿಯಾ ಗಂಗಾಸ್ ಅವರು ಕಪಿಲ್ ಪೋಖರಿಯಾ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ 3 ಪದಕಗಳನ್ನು ಖಚಿತಪಡಿಸಿದ್ದಾರೆ. ಭಾರತೀಯ ಪುರುಷರ ಹಾಕಿ ತಂಡ ಬಾಂಗ್ಲಾದೇಶ ವಿರುದ್ದ 10-0 ಗೋಲುಗಳ ಭರ್ಜರಿ ಗೆಲುವು ಸಾಧಿಸಿ ಸೆಮಿಫೈನಲ್ ತಲುಪಿದ್ದು 1 ಅಕ್ಟೋಬರ್ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಮಳೆಯಿಂದಾಗಿ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ ಪಂದ್ಯ ರದ್ದಾಗಿದ್ದರೂ ಐಸಿಸಿ ಶ್ರೇಯಾಂಕದ ಆಧಾರದ ಮೇಲೆ ಭಾರತೀಯ ಪುರುಷರ ಕ್ರಿಕೆಟ್ ತಂಡವು ನೇರವಾಗಿ ಸೆಮಿಫೈನಲ್ಗೆ ಅರ್ಹತೆ ಗಿಟ್ಟಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. $1 trillion ರಫ್ತು ಗುರಿ ಸಾಧನೆಗೆ ಭಾರತ ದಿಟ್ಟ ಹೆಜ್ಜೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಇಂಧನ ಭದ್ರತೆ ಕಾಯ್ದುಕೊಳ್ಳುವಲ್ಲಿ ಭಾರತ ಯಶಸ್ವಿ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. 2,000 ರೂಪಾಯಿ ಮೇಲ್ಪಟ್ಟ ಯುಪಿಐ ವಹಿವಾಟು ಶುಲ್ಕ ಮಧ್ಯಂತರ ತಡೆ ನಿರಾಕರಿಸಿದ ಸುಪ್ರೀಂಕೋರ್ಟ್, ಕೇಂದ್ರ ಸರ್ಕಾರಕ್ಕೆ ನೋಟಿಸ್. ಹಾಗೂ ಏಷ್ಯನ್ ಗೇಮ್ಸ್ ಅಥ್ಲೆಟಿಕ್ಸ್ ಶೂಟಿಂಗ್ ಹಾಗೂ ಕುರಾಶ್ನಲ್ಲಿಂದು ಭಾರತದಿಂದ 8 ಪದಕ ಬೇಟೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
5: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ.

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರಿ ಸವಿಗಾನ. ಕೇಳಿ ಮೊದಲ ಗೀತೆಯನ್ನ ಬಂಗಾರದ ಮನುಷ್ಯ ಚಿತ್ರದಿಂದ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯವಿರುವಂತಹ ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್ ಅವರು. ಡಾಕ್ಟರ್ ರಾಜ್ಕುಮಾರ್ ಭಾರತಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವ ನಗು ನಗುತ್ತಾ ನಲಿ ನಲಿ ಪಿ ಬಿ ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲಿ

ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಕೇಳಿ ಮತ್ತೊಂದು ಗೀತೆಯನ್ನು 1963ರಲ್ಲಿ ಬಿ ಆರ್ ಪಂತಲು ಅವರ ನಿರ್ಮಾಣದಲ್ಲಿ ತೆರೆಕಂಡಂತಹ ಸಾಕು ಮಗಳು ಚಿತ್ರದಿಂದ ಒಂದೇ ಒಂದು ಹೊಸ ಹಾಡು. ಈ ಹಾಡಿಗೆ ಕೆಂಗಲ್ ಪ್ರಭಾಕರ್ ಶಾಸ್ತ್ರಿಯವರು ಸಾಹಿತ್ಯವನ್ನು ನೀಡಿದ್ದಾರೆ. ಸಂಗೀತವನ್ನು ಟಿ ಜಿ ಲಿಂಗಪ್ಪನವರು, ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಒಂದೇ ಒಂದು ಹೊಸ ಹಾಡು.

ಗೀತೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಕೇಳಿ ಮತ್ತೊಂದು ಗೀತೆಯನ್ನ. ಹಣ್ಣೆಲೆ ಚಿಗುರಿದಾಗ ಚಿತ್ರದಿಂದ ಎಂ ಆರ್ ವಿಠಲ್ ಅವರ ನಿರ್ದೇಶನವಿರುವ, ಎಂ ರಂಗರಾವ್ ಅವರ ಸಂಗೀತವಿರುವ ಹೂವು ಚಲುವೆಲ್ಲ ನಂದೆಂದಿತು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call
1: 90.4 FM ಕೆಎಲ್ಇ ವೇಣುಧ್ವನಿ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮುಂದಿನ ಗೀತೆಯನ್ನ. ಗೆಜ್ಜೆ ಪೂಜೆ ಚಿತ್ರದಿಂದ ಪುಟ್ಟಣ್ಣ ಕಣಗಾಲವರ ನಿರ್ದೇಶನವಿರುವ, ವಿಜಯ್ ಭಾಸ್ಕರ್ ಸಂಗೀತ ನಿರ್ದೇಶಿಸಿರುವ, ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ ಗಗನವು ಎಲ್ಲೋ ಭೂಮಿಯೂ ಎಲ್ಲೋ, ಎಸ್ ಜಾನಕಿಯವರ ಧ್ವನಿಯಲ್ಲಿ

90.4 ಎಫ್ಎಂ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಆರ್.ಎನ್. ಜಯಗೋಪಾಲ್ ಅವರ ಸಾಹಿತ್ಯವಿರುವ, ಜಿ.ಕೆ. ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯ ಪಿ.ಬಿ. ಶ್ರೀನಿವಾಸ್ ಮತ್ತು ಪಿ. ಸುಶೀಲಾ ಅವರ ಕಂಠಸಿರಿಯಲ್ಲಿ ಕಸ್ತೂರಿ ನಿವಾಸ ಚಿತ್ರದ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ.

ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮುಂದಿನ ಗೀತೆಯನ್ನ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಬಲೆ ಹುಚ್ಚ ಚಿತ್ರದ ಬಳ್ಳಿಗೆ ಹೂವು ಚಂದ ಹೂವಿಗೆ ತುಂಬಿ ಚಂದ.

0: ಕೇಳಿ ಮತ್ತೊಂದು ಗೀತೆಯನ್ನ ಬಂಗಾರದ ಮನುಷ್ಯ ಚಿತ್ರದಿಂದ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ಪಿ ಸುಶೀಲಾ ಅವರ ಧ್ವನಿಯಲ್ಲಿ.
1: ಬಾಳ ಬಂಗಾರ ನೀನು,

104.4 FM ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ನಕ್ಕರೆ ಅದೇ ಸ್ವರ್ಗ. ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು ಕೆಎಲ್ಇ ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.